ಆಕಾಶವಾಣಿ ಕಾರವಾರ ಇಂದು 2026 ಇಸ್ವಿ ಜೂನ್ ತಿಂಗಳ 17 ತಾರೀಕು ಬುಧವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಶುಭೋದಯ ಸ್ನೇಹಿತರೆ, ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲರಿಗೂ ನಲುಮೆಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಗೀತಾ ಪಾಲೇಕರ್. ಈಗ ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ಕಾರವಾರ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:10 ಕರುಣಾಳು ಬಾಬಳಿಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಚಂದ್ರಕಲಾ ನಂದಾವರ್ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡೆಕ್ ಜೊತೆ. ವಿಷಯ ಉದ್ಯೋಗಾವಕಾಶಗಳು. ಭಾಗವಹಿಸುತ್ತಾರೆ ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್ಸ್ ಸಿಡೆಕ್ ಬೆಂಗಳೂರು. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಯೋಗಾಮೃತ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸವಿತಾ ಕೊಲ್ವೇಕರ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಕ್ಕೆ ಭಾವಗೀತೆಗಳು. 9:15 ಹೊಸ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:30 ಮಂಜುಳ ಗಾನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ. 12:05 ವನಿತಾ ವಿಹಾರ. ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ. ವಿಷಯ ಮಾನವ ಕಳ್ಳ ಸಾಗಾಣಿಕೆ, ಒಂದು ಸಾಮಾಜಿಕ ಪಿಡುಗು. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಎಂ ಟಿಕೆ ಅವರಿಂದ ಮಾಹಿತಿ. ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಿನ ಸಂಬಂಧ ಕುರಿತು ಗಾನವಿ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದೆ ಪಾಠ. ಹೇಳಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್. 3:00 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳಲ್ಲಿ ಸಖಿ ಸಹೇಲಿ. 4:00 ಆಜ್ ಕಿ ಮೆಹಮಾನ್.

ಸಂಜೆ 5 ಗಂಟೆಗೆ ಮಹಿಳಾ ರಂಗ ಭಕ್ತಿಗೀತೆಗಳು ಶಶಿರೇಖಾ ಹೆಗಡೆ ಅವರಿಂದ, 5:30 ಚಿತ್ರಗೀತೆಗಳು, 6:30 ರಸವಾರ್ತೆ. ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ನಡುವೆ ಹೆಡಿಂಗ್ಲಿ ಲೀಡ್ಸ್ನಲ್ಲಿ ನಡೆಯಲಿರುವ ಐಪಿಎಲ್ T20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ 2026 ಪಂದ್ಯದ ವೀಕ್ಷಕ ವಿವರಣೆಯನ್ನು 6:50 7:34 7:45 8:45 9:15 ಆಟದ ಮುಕ್ತಾಯದವರೆಗೂ ಕೇಳಿರುವಿರಿ. ಉಳಿದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಈ ಕುರಿತು ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗ್ಯಾ ಬಾಳೆಯ ಹಾಡುಗಳು ಮಂಜುನಾಥ ಕೆ ಮರಾಠೆ ಮತ್ತು ಸಂಗಡಿಗರಿಂದ. 7:45 ಬತ್ತಿ ಉರಿದು ಹೋದ ಮೇಲೆ ಸಣ್ಣ ಕಥೆ ಪಾರ್ವತಿ ಪಿಟಗಿ ಅವರಿಂದ. 8:00 ಸಿರಿಗಂಧ, 8:30 ಭಾವಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಮತ್ತು ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರವೀಂದ್ರ ಯಾವಗ

ಅವರ ತಬಲಾ ವಾದನ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಈಗ ಸುಮಾರು ಒಂದು 6-8 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಘಟನೆ ಆಯ್ತು. ಅದು ನನ್ನ ಮನಸ್ಸನ್ನು ತಲ್ಲಣಗೊಳಿಸ್ಬಿಡ್ತು ಅಂತ ಹೇಳ್ಬೇಕು. ಬಹಳ ಜನಕ್ಕಾಗಿದೆ. ಅದು ಪೇಪರಲ್ಲಿ ಸುದ್ದಿ ಬಂತು. ಒಬ್ಬರ ಅಜ್ಜಿ 5ನೇ ಅಂತಸ್ತು ಮಹಡಿಯಿಂದ ಕೆಳಗಡೆ ಬಿದ್ದು ಸತ್ತೋದ್ರು ಅಂತ ಬಂತು. ಕೆಳಗೆ ಬಿದ್ದಾಗ ಮಗ ಓಡಿ ಬಂದು ಹೋ ಅಂತ ಅತ್ತ, ಅಮ್ಮ ಬಿದ್ಲು ಅಮ್ಮ ಸತ್ತೋದ್ಲು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಇಲ್ಲ, ಬರೋವಾಗ ತೀರ್ಕೊಂಡ್ರು ಅವರು ಅಂತೆಲ್ಲ ಹೇಳಿದರು. ಆ ದುಃಖ ಪಟ್ಟ ಮಗ. ಮಗ ಅಳೋದನ್ನು ಕೇಳಿ ತುಂಬ ಜನ ಅಂದರು, ಪಾಪ ಎಂಥ ಒಳ್ಳೆ ತಾಯಿ ಹೋಗ್ಬಿಟ್ರು, ಪಾಪ ಕಳ್ಕೊಂಡ್ಬಿಟ್ಟ ತಾಯಿನ ಅಂತ ಅತ್ರು. ಆದರೆ ಪಕ್ಕದ ಮನೆಯವರು ಹೇಳಿದರು, ಏನೋ ಮೋಸ ಇದೆ ಇದ್ರೊಳಗೆ, ಆಕೆಗೆ ನಡೆಯೋಕೆ ಬರಲ್ಲ, ವೀಲ್ ಚೇರ್ ಇರೋರು, 5ನೇ ಮಹಡಿಗೆ ಹೆಂಗೆ ಹೋದ್ರು ಅವರು, ಅಲ್ಲಿರೋ CCTV ಕ್ಯಾಮ್ರಾ ಇರ್ತಾವಲ್ಲ, ತೆಗೆದು ನೋಡಿದ್ರೆ ಏನಾಗಿದೆ ಗೊತ್ತಾ ಸ್ನೇಹಿತರೆ? ಮಗ ತಾಯಿನ ಕರ್ಕೊಂಡು ಹೋಗಿದ್ದಾನೆ, ವೀಲ್ ಚೇರ್ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ, ಮೇಲೆ ಪೂರ್ತಿ ಮಳೆಗೆ ಕರ್ಕೊಂಡು ಹೋಗಿ, ವಿಡಿಯೋ ರೆಕಾರ್ಡ್ ಆಗಿದೆ ಅದು. ಮೇಲಿಂದ ತಾಯಿನ ತಳ್ಳಿದಾನೆ, ತಾಯಿ ಸತ್ತೋಗಿದ್ದಾರೆ. ಅವನ ಸಿಕ್ರು, ಗೊತ್ತಾಯ್ತಲ್ಲ, ಪ್ರೂಫ್ ಸಿಕ್ತಲ್ಲ, ಪೊಲೀಸ್ ದಬಾಯಿಸಿದ ಕೇಳ್ತಾನೆ, ನಮ್ಮ ತಾಯಿನ ನಾನು ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು, ನನಗೆ ತುಂಬಾ ಖರ್ಚಾಗ್ತಿತ್ತು, ಅದಕ್ಕೆ ತಳ್ಳಿಬಿಟ್ಟೆ ಅಂತ ಹೇಳ್ತಾನೆ. ಪಾಪ ಅವನು ತುಂಬಾ ಕಮ್ಮಿ ಸಂಬಳ, ತಿಂಗಳಿಗೆ 3.5 ಲಕ್ಷ ಸಂಬಳ ಅವನಿಗೆ, ತಾಯಿ ನೋಡ್ಕೊಳ್ಳೋದು ಕಷ್ಟ ಅಂತ ಅವನು. ನನಗೆ ಅದನ್ನ ನೋಡಿ ರೊಚ್ಚಿ ಬಂದ್ಬಿಡ್ತು, ನನಗೆ ಭಾರಿ ಕೋಪ ಬಂತು ನನಗೆ. ಯಾಕಂದ್ರೆ 3.5 ಲಕ್ಷ ಗಳಿಸುವಂತ ಮಗನಿಗೆ ತಾಯಿ ಭಾರ ಆದ್ಲ, ಇದೇ ರೀತಿ ಆ ತಾಯಿಗೆ ಮಗ ಭಾರ ಅಂದು ಆಕೆ ಆತನ ಹುಟ್ಟಿದಾಗ ಬಿಸಾಕಿದ್ರೆ ಎಲ್ಲಿ ಹೋಗ್ತಿದ್ದ ಇವನು? ಆದ್ರೆ ಆ ತಾಯಿ ಕಷ್ಟದಲ್ಲಿ ಬೆಳೆಸಿ ಇವನು ಮಾಡಿ ಮನುಷ್ಯನನ್ನಾಗಿ ಮಾಡಿದ್ಲಲ್ಲ, ನೋಡ್ಕೊಳ್ಳಿಕ್ ನನಗೆ ಆರೋಗ್ಯ ಸರಿ ಇಲ್ಲ, ಆಕೆ ಕಷ್ಟ ಆಗ್ತದೆ ನೋಡ್ಕೊಳ್ಳಿಕ್ ಖರ್ಚಾಗ್ತದೆ ಅಂತ ಹೇಳಿದ್ನಲ್ಲ, ಬಹಳ ದುಃಖ ಅನಿಸ್ತದೆ ನನಗೆ. ಹೀಗೆ ನೋಡ್ಕೋಬೇಕಾ ನಮ್ಮ ತಂದೆ ತಾಯಿಗಳನ್ನ? ನಾವು ನಮ್ಮ ಹಿರಿಯರ ಆರೋಗ್ಯವನ್ನು ಹೀಗೆ ಕಾಪಾಡಬೇಕಾ? ನಾವು ನಾಳೆ ನಮಗೂ ವಯಸ್ಸಾಗಲ್ವಾ? ನಮಗೂ ವಯಸ್ಸಾದಾಗ ಆ ನೋಡ್ಕೊಳ್ಳೋರು ಹಾಗೇನೆ ನೀವು ಭಾರ ಆಗ್ತೀರಿ, ಖರ್ಚು ಜಾಸ್ತಿ ಆಗ್ತದೆ ಅಂತ ಎತ್ತಿ ಎಸೆಯೋದಾದ್ರೆ ನಿಮ್ಮ ಮನಸ್ಸಿಗೆ ಏನು ಅನಿಸಿದ್ದಿತ್ತು? ನನಗೆ ಘಟನೆ ಹೇಳಬೇಕು. ವಯಸ್ಸಾದ್ಮೇಲೆ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡೋದು, ನಾನು ವಯಸ್ಸಾದ್ಮೇಲೆ ಮರುಗುಳಿತಾನೆ ಬಂದ್ಬಿಡ್ತದೆ, ಮರ್ತು ಹೋಗ್ಬಿಡ್ತಾವೆ ಎಷ್ಟೋ, ಆದ್ರೆ ಕೆಲವೊಂದು ಮಾತ್ರ ಪರ್ಮನೆಂಟ್ ಆಗಿ ನೆನಪಿರ್ತಾವೆ, ಸೆಲೆಕ್ಟಿವ್ ಮೆಮರಿ ಅಂತ ಕರಿತೀವಿ ಅದನ್ನ. ನೋಡಿರ್ಬೇಕು, ನಿಮ್ಮ ಮನೇಲಿ ಹಿರಿಯರಿದ್ರೆ ಅದೇ ಹೇಳ್ತಿರ್ತಾರೆ, ದಿವಸಕ್ಕೆ ಒಂದು 20 ಸಲ ಹೇಳ್ತಾರೆ, ಅಯ್ಯೋ 8 ಸಲ ಹೇಳ್ತೀವಿ ಬಿಡಮ್ಮ ಕೇಳಿದ್ದೀನಿ ಅನ್ನೋದು ಹೇಳ್ತಿರ್ತಾರೆ. ನನಗೆ ಒಂದ್ಸಲ ಆದದ್ದು, ಡಾಕ್ಟರ್ ಕಲಾಂ ಅವ್ರ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಪ್ರವಾಸ ಮಾಡುವಾಗ ಹವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂತ ಕೇಳಿದ್ರು. ನೋ ಅಂದೆ ನಾನು, 10 ಸಲ ಕೇಳಿದ್ದೇನೆ ಅವ್ರ ಕಡೆಯಿಂದ, ಅದನ್ನೇ ಅವ್ರು ಹೇಳೋದನ್ನೇ ಕೇಳಿದ್ದೀನಿ, ಅವ್ರು ಹೇಳಿದ್ರೆ ಮುಂದೆ ಏನಾಗ್ತದೆ ಕೂಡ ಹೇಳಬಲ್ಲೆ ನಾನು. ಇಲ್ಲ ಅಂದೆ. ಇಲ್ವಾ, ನಿಮಗೆ ಹೇಳಿಲ್ವಾ? ಮತ್ತೆ ಶುರು ಮಾಡಿದ್ರು. ಅವ್ರ ಸೆಕ್ರೆಟರಿ ಮುಂದೆ ಕೂತವನು ಊರು ಮುಟ್ಟಿದ್ಮೇಲೆ ಕೇಳಿದ, ಯಾಕೆ ರಿಸೂಲ್ ಹೇಳ್ತೀರಿ, ನನ್ ಮುಂದೆ 4 ಸಲ ಕೇಳಿದ್ರಿ, ಮತ್ತೆ ಯಾಕೆ ಇಲ್ಲ ಅಂದ್ರಿ ಅಂದ್ರು. ನಾನು ಇನ್ನೂ 10 ಸಲ ಹೇಳಿದ್ರು ಇಲ್ಲ ಅಂತ ಹೇಳುವ ನಾನು ಕೇಳ್ಬೇಕದನ್ನ. ಯಾಕೆ? ನಾ ಅದೇ ವಯಸ್ಸಾದ್ಮೇಲೆ ಅವ್ರು ನೆನೆಸ್ಕೋತಾರೆ ಅದನ್ನ, ಘಟನೆನ. ನಿಮ್ಮ ಮನೇಲಿ ನೋಡಿ, ದಯವಿಟ್ಟು ನಿಮ್ಮ ಮನೇಲಿ ನೋಡಿ, ನಮ್ಮ ಮನೇಲಿ ಆಗೋದು. ನಮ್ಮ ತಂದೆ ಸಣ್ಣವರಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ರಂತೆ, ಕಲಿಯೋಕೆ ಹೊಡೆಯೋಕೆ ಬರಲ್ಲ, ಬರಲಾರ್ದೆ ಮನೆಗೆ ಹೆಂಗೆ ತೊಗೊಂಡು ಹೋದೆ, ಒಂದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನೊಂದು 100 ಸಲ ಹೇಳಿರ್ಬೇಕು ನನಗೆ. ನನ್ನ ಮಕ್ಕಳೇ, ಅಯ್ಯೋ ಅಜ್ಜ ಮತ್ತೆ ಶುರು ಮಾಡಿದ್ರಪ್ಪ ಮೋಟರ್ ಸೈಕಲ್ ಅಂತ ಓಡೋಗ್ತಿದ್ರು. ನಾನು ಮಾತ್ರ ಅವರೊಬ್ಬರೇ ಕೂತ ಹೋಗಿ, ಅಣ್ಣ ನೀ ಮೋಟರ್ ಸೈಕಲ್ ತೊಗೊಂಡಿದ್ಯಾ, ನಿನಗೆ ಹೇಳಿಲ್ಲೇನೋ ಅಮ್ಮ ಶುರು ಮಾಡೋರು. ನನ್ನ ಮಕ್ಕಳು ಕೇಳಿದ್ರು, ಯಾಕಪ್ಪ ತಿರುಗಾಮರ್ಗ ಕೇಳ್ತೀಯ? ನಾ ಹೇಳಿದೆ, ನೋಡು ಈ ವಯಸ್ಸಿಗೆ ಏನು ಕೊಡ್ಬೋದಪ್ಪ ಅವ್ರಿಗೆ, ನಾವು ಹೊಸ ಬಟ್ಟೆ ಕೊಡ್ತೀಯ, ಬಂಗಾರ ಕೊಡ್ತೀಯ, ಕಾರ್ ಕೊಡಿಸ್ತೀಯ, ಏನ್ ಮಾಡ್ತೀಯ ಅವರಿಗೆ? ಅವರ ಕತೆ ಹೇಳುವಾಗ ಅವ್ರ ಕಣ್ಣು ನೋಡು ಮಿಂಚುತ್ತದೆ, ಅವ್ರೇನು ಹಳೆಯ ವಯಸ್ಸು ತಂದ್ಕೊಡೋಕ್ಕಾಗಲ್ಲ, ಆದ್ರೆ ಭಾವನಾತ್ಮಕವಾಗಿ ಆ ವಯಸ್ಸಿಗೆ ಹೋಗಿದ್ದಾರೆ ಅವರು, ಹೇಳ್ಬೇಕಾದ್ರೆ ಸಂತೋಷ ಕೊಡುತ್ತೆ. ಇದಕ್ಕಿಂತ ಕಾಣಿಕೆ ಏನು ಕೊಡ್ಬೋದಪ್ಪ ದೊಡ್ಡವ್ರಿ ನೀವು? ನೀವೇನೂ ಕೊಡಬೇಡಿ, ಅವ್ರು ಹೇಳೋದನ್ನು ಸಂಭ್ರಮದಿಂದ ಕೇಳಿಸ್ಕೊಳ್ಳಿ. ಏ ಚೆನ್ನಾಗಿದೆಯಲ್ಲ, ಇನ್ನೊಮ್ಮೆ ಹೇಳುವನಿ, ಅವ್ರು ಏನು ಖುಷಿ ಉಕ್ಕುತ್ತೆ ಗೊತ್ತಾ? ನೀವು ಅವರಿಗೆ ದೈಹಿಕವಾಗಿ ಕೊಡದೆ ಹೋದ್ರು ಮಾನಸಿಕವಾಗಿ ತಾರುಣ್ಯವನ್ನು ಕರೆಕೊಟ್ಟಿರ್ತೀರಿ. ದಯವಿಟ್ಟು ಕೊಡಿ, ಪ್ರೀತಿಯನ್ನು ನೋಡ್ಕೊಳ್ಳಿ. ಆ ಜೀವ ನಮಗೋಸ್ಕರ ಬದುಕಿದಂಥ ಜೀವಗಳು, ಆದ್ರಿಂದ ನಮ್ಮ ಜೀವನದ ಕೆಲವು ಅವಧಿಗಳನ್ನಾದರೂ ಅವರಿಗೋಸ್ಕರ ಮೀಸಲಿಡಬೇಕಾಗ್ತದೆ. ಇದು ಎರಡಿದೆ, ಇದರೊಳಗೆ ಋಣ ತೀರಿಸೋದು ಅಂತ ಒಂದು, ಅವ್ರು ಮಾಡಿದ ಋಣ ಸ್ವಲ್ಪ ಆದರೂ ತೀರಿಸಬೇಕು ಅಂತ ಒಂದಾದ್ರೆ, ಮುಂದಿನ ತಲೆಮಾರಿಗೆ ಸೇವೆ ಅಂದ್ರೆ ಏನು ಅಂತ ಕಲಿಸ್ಕೊಡ್ಬೇಕಾಗತ್ತೆ. ಇವೆರಡನ್ನು ಮಾಡದೆ ಹೋದರೆ ನಮ್ಮ ಅಪರಾಧಿಗಳಾಗ್ಬಿಡ್ತೀವಿ. ಆದ್ದರಿಂದ ಹಿರಿಯರ ಆರೈಕೆ ಒಂದು ಭಾರ ಅಲ್ಲ, ಒಂದು ಕಿರಿಕಿರಿ ಅಲ್ಲ, ಒಂದು ತೊಂದರೆ ಅಲ್ಲ, ನಾವು ಮನುಷ್ಯರಾಗಿ ಮಾಡಲೇಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮಕ್ಕೆ

0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.
1: ಕರುಣಾಳು ಬೆಳಕಿ.
2: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಪಿಬಿ ಶ್ರೀನಿವಾಸ್ ಹಾಗೂ ಇಂದು ವಿಶ್ವನಾಥ್ ಆಡಿರುವ ವಾದಿರಾಜರ ಕೃತಿ. ಸಾರಿದಿನಿನ್ನ ವೆಂಕಟರನ್ನ ಕಾಯಬೇಕೆನ್ನ ನೀರಜನಾಭನೇ.

ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಶ್ರೀರಂಗನುಳು ಮೆಚ್ಚುವ ತನಕ. ಪುರಂದರದಾಸರ ಕೃತಿಯನ್ನ ಹಾಡಿದ್ದಾರೆ ಸುಮಂಗಲ ಹಾಗೂ ಜಯದೇವಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಮಂಗಲ ಹಾಗೂ ಜಯದೇವಿ ಹಾಡಿರುವ ಮೋಹನದಾರಾಯರ ಕೃತಿ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವಾಲಕುಮಿ.

ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:30. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಚಂದ್ರಕಲಾ ನಂದಾವರ ಅವರಿಂದ.

0: ಆಕಾಶವಾಣಿ ಚಿಂತನ ಚಂದ್ರಕಲಾ ನಂದಾವರ ಅವರಿಂದ.
1: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಇದು ಕವಿ ಎಂ ಗೋಪಾಲಕೃಷ್ಣ ಅಡಿಗರ ಕವಿತೆ ಸಾಲು. ಜೊತೆಗೆ ಇದೊಂದು ಜೀವನ ಮೌಲ್ಯವೂ ಹೌದು. ಮನುಷ್ಯರ ಬದುಕಿನಲ್ಲಿ ಹುಟ್ಟು ಸಾವುಗಳ ನಡುವಿನ ಅವಧಿಯಲ್ಲಿನ ತುಡಿತವೇ ಅವರವರ ಜೀವನ ಶೈಲಿ. ಈ ಜೀವನ ಶೈಲಿ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಭಿನ್ನತೆಗಳೂ ಸಹಜ. ಭಿನ್ನತೆಯು ಒಂದು ಕುಟುಂಬದೊಳಗಣ ಒಬ್ಬೊಬ್ಬ ವ್ಯಕ್ತಿಯಿಂದ ತೊಡಗಿ ರಾಜ್ಯ ದೇಶಗಳಂತೆಯೇ ಸಮುದಾಯ ಜಾತಿ ಧರ್ಮಗಳ ನೆಲೆಯಲ್ಲಿಯೂ ಭಿನ್ನವಾಗಿದ್ದರೂ ಆ ಒಬ್ಬೊಬ್ಬರೂ ಬದುಕುವುದಕ್ಕಾಗಿ ಹೋರಾಡುವ ಅಥವಾ ಅವರವರ

0: ಬದುಕಿನಲ್ಲಿ ಬೇಕಾಗಿರುವ ಸುಖಕ್ಕಾಗಿ ಹಂಬಲಿಸುವ ಅಥವಾ ಅವರು ಭಾವಿಸುವ ಯಶಸ್ಸಿನ ಹಿಂದಿನ ಪ್ರಯತ್ನಗಳಿಗೆಲ್ಲ ಬೇಕಾದ ಮೂಲ ದ್ರವ್ಯವೆಂದರೆ ಜೀವನೋತ್ಸಾಹ. ಒಂದರ್ಥದಲ್ಲಿ ಬದುಕಿನ ಬಗೆಗೆ ಅವರಿಗಿರುವ ಪ್ರೀತಿ. ಈ ಪ್ರೀತಿ ಉತ್ಸಾಹಗಳು ಆಯಾಯ ವ್ಯಕ್ತಿಯಲ್ಲಿ ಸಹಜವಾಗಿ ಉಂಟಾಗುವ ಅಂತರಂಗದ ಜೀವ ಪ್ರಕ್ರಿಯೆಯಂತೆಯೇ ಹೊರ ಜಗತ್ತಿನ ಪ್ರಭಾವಕ್ಕೂ ಒಳಪಡುವಂತಹುದು. ಬಾಲ್ಯದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆಹೊರೆಯವರ ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿ ಜೀವನಕ್ಕೆ ಬೇಕಾದ ಉತ್ಸಾಹದ ಗಳಿಕೆ ಆರಂಭವಾಗುತ್ತದೆ. ಹಾಗೆಯೇ ಅದೇ ಬಾಲ್ಯದಲ್ಲಿ ಅವೇ ವ್ಯಕ್ತಿಗಳ ಕಾರಣದಿಂದ ಉತ್ಸಾಹದ ಬದಲು ಅಸಹನೆ ಮತ್ಸರ ದ್ವೇಷ ಸಿಟ್ಟು ಸೆಡವುಗಳು ಜೀವಿಸಲು ಬೇಡವಾದರೂ ಅವುಗಳೂ ಸೇರಿಕೊಳ್ಳುತ್ತವೆ. ಇನ್ನು ಹುಟ್ಟಿನಿಂದ ಯಾವುದೇ ರೀತಿಯ ದೈಹಿಕ ಮಾನಸಿಕ ತೊಂದರೆಗಳು ಇದ್ದಲ್ಲಿ ಪರಾವಲಂಬಿತನದೊಂದಿಗೆ ಕನಿಕರ ಅನುಕಂಪ ಸಹಾನುಭೂತಿಗಳು ಜೀವನಕ್ಕೆ ಬೇಕಾದವುಗಳಾಗಿ ಸಿಗುತ್ತಿರುತ್ತವೆ ಅಥವಾ ಸಿಗದೆಯೂ ಇರಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಜೀವನೋತ್ಸಾಹ ಎನ್ನುವುದು ಯಾವುದೇ ಭೌತಿಕ ವಸ್ತುಗಳಿಂದ ದೊರೆಯುವಂತಹುದಲ್ಲ ಮಾತ್ರವಲ್ಲ, ಅದು ಜೀವಿಸಲು ಬೇಕಾದ ಮನಸ್ಸಿನ ಅಂತರಂಗದ ನಿರಂತರ ಕ್ರಿಯೆಗೆ ಬೇಕಾದ ಜೀವದ್ರವ್ಯ ಎನ್ನುವುದು ಸಾಬೀತಾಗುತ್ತದೆ. ಈ ಮನಸ್ಸು ಎಲ್ಲಿರುತ್ತದೆ, ಮಿದುಳಿನಲ್ಲಿಯೇ ಹೃದಯದಲ್ಲಿಯೇ ಎಂಬ ಕಾಲಾತೀತವಾದ ಪ್ರಶ್ನೆಗೆ ವಿಜ್ಞಾನ ಇಂದು ಮಿದುಳಿನಲ್ಲಿದೆ ಎಂದು ಸಾಬೀತುಪಡಿಸುವ ದಿಕ್ಕಿನಲ್ಲಿ ನಾವಿದ್ದೇವೆ. ಹಾಗೆಯೇ ಮಿದುಳಿನಲ್ಲಿ ಮನಸ್ಸು ಎನ್ನುವುದರೊಂದಿಗೆ ಬುದ್ಧಿಯೂ ಇದೆ. ಇದು ಮನಸ್ಸನ್ನು ನಿಯಂತ್ರಿಸುತ್ತದೆ ಎನ್ನುವ ಅನುಭವಗಳೊಂದಿಗೆ ಮನಸ್ಸು ಬುದ್ಧಿಯನ್ನೂ ಮೀರಿ ವರ್ತಿಸುತ್ತದೆ ಎನ್ನುವುದು ಕೂಡ ನಮ್ಮ ಅನುಭವಕ್ಕೆ ದೊರಕುವ ಸತ್ಯವೂ ಹೌದು. ಆದ್ದರಿಂದಲೇ ಇಂದಿನ ವರ್ತಮಾನ ಕಾಲದಲ್ಲಿ ಜೀವನೋತ್ಸಾಹವನ್ನು ಉಳಿಸಿಕೊಳ್ಳಬೇಕು ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ. ಈ ಬಗ್ಗೆ ಇರುವ ಮಾಹಿತಿಗಳು ಸಾಕ್ಷಿಗಳು ಅನುಭವಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹಂಚಿಕೆಯಾಗುತ್ತಿವೆ. ಹಾಗಾದರೆ ಇಂದಿನ ವರ್ತಮಾನದಲ್ಲಿ ಜೀವನೋತ್ಸಾಹ ಎನ್ನುವುದು ಕಡಿಮೆಯಾಗುತ್ತಿದೆ ಎಂದಂತಾಯಿತು. ಯಾರಲ್ಲಿ ಜೀವನೋತ್ಸಾಹ ಕಡಿಮೆಯಾಗುತ್ತಿದೆ ಎಂದು ಒಂದಿಷ್ಟು ಯೋಚಿಸೋಣವೇ. ಬಹಳ ಆತಂಕದ ವಿಷಯ ಅಂದರೆ ನಮ್ಮ ಎಳೆಯ ಪೀಳಿಗೆಯಲ್ಲಿ ಜೀವನೋತ್ಸಾಹ ಕಡಿಮೆಯಾಗಿರುವುದು. ಕಷ್ಟದ ಅರಿವಿಲ್ಲದ, ಕೌಟುಂಬಿಕ ಸಂಬಂಧಗಳ ಬಗೆಗೆ ಗೌರವವಿಲ್ಲದ, ಇನ್ನೊಬ್ಬರು ನೀಡುವ ಪ್ರೀತಿ ವಿಶ್ವಾಸಗಳನ್ನು ಅರ್ಥೈಸಿಕೊಳ್ಳಲಾಗದ ಮನಸ್ಥಿತಿಯ ಎಳೆಯರು ಸಣ್ಣ ಪುಟ್ಟ ಕಷ್ಟಗಳನ್ನು ನೋವುಗಳನ್ನು ಸಹಿಸಲಾಗದೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಇಲ್ಲವಾದಾಗ ಅವರನ್ನು ಏಕಾಂಗಿತನ ಕಾಡುತ್ತದೆ, ಜೊತೆಗೆ ಅನುಮಾನಗಳು ಹೆಚ್ಚಾಗುತ್ತವೆ. ಇದರಿಂದ ಹೊರಬರಲಾಗದ ಅವರಲ್ಲಿ ಜೀವನದ ಕುರಿತಾದ ಉತ್ಸಾಹವೇ ಇಲ್ಲದೆ ಆತಂಕಕ್ಕೆ ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಇಂತಹ ಎಳೆಯರಿಗೆ ತಮ್ಮ ಕಷ್ಟಗಳ ಕೋಟೆಗಳನ್ನೇ ಏರಿ ತಮ್ಮ ದೈಹಿಕ ತೊಂದರೆಗಳನ್ನು ಮೀರಿ ಜೀವನ ಪ್ರೀತಿಯಿಂದ ಬದುಕಿನ ಯಶಸ್ಸಿಗೆ ಉತ್ಸಾಹದಿಂದ ಪ್ರಯತ್ನಿಸುವ ಮತ್ತು ಯಶಸ್ವಿಗಳಾದವರ ಬಗೆಗಿನ ತಿಳುವಳಿಕೆ ನೀಡಬೇಕು. ಅವರ ಜೀವನದಿಂದ ಉತ್ಸಾಹವನ್ನು ಸ್ಫೂರ್ತಿಯನ್ನು ಪ್ರೇರಣೆಯಾಗಿ ಪಡೆದು ಅವರ ಜೀವನಾನುಭವಗಳನ್ನು ಮನದಟ್ಟು ಮಾಡಿಕೊಂಡಾಗ ಖಿನ್ನತೆಯ ಚಕ್ರವ್ಯೂಹದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಜೊತೆಗೆ ಅವರ ಮನಸ್ಥಿತಿಯನ್ನು ಸರಿಪಡಿಸುವಲ್ಲಿ ವೈದ್ಯಕೀಯ ಚಿಕಿತ್ಸೆಯೂ ಬೇಕಾಗುತ್ತದೆ. ಮಾತ್ರವಲ್ಲ, ಅನೇಕ ಬಾರಿ ಅವರು ಇರುವ ಕೌಟುಂಬಿಕ ವಾತಾವರಣವನ್ನು ಕೂಡ ಬದಲಾಯಿಸಬೇಕಾದ, ಅಂದರೆ ಅವರ ಕುಟುಂಬಿಕರು ಸ್ನೇಹಿತರು ನೆರೆಹೊರೆಯವರು ಶಿಕ್ಷಕರು ಇವರೆಲ್ಲರೂ ಅವರ ಕುರಿತಾಗಿ ತೋರುವ ಧೋರಣೆಗಳನ್ನು ಕೂಡ ಬದಲಾಯಿಸುವ ಸಂದರ್ಭಗಳು ಇವೆ. ಒಟ್ಟಿನಲ್ಲಿ ಜೀವನದ ಯಾವುದೇ ಹಂತದಲ್ಲಿ ಆಗಲಿ ಜೀವನೋತ್ಸಾಹವನ್ನು ಕಳಕೊಳ್ಳದಂತೆ ನಾವು ಇರಬೇಕಾದರೆ ಬದಲಾವಣೆಯ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಹೊಂದಿಕೊಂಡು ಬಾಳುವ ಧನಾತ್ಮಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಲೇಬೇಕು.
1: ಇದುವರೆಗೆ ಚಂದ್ರಕಲಾ ನಂದಾವರ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ಪಪ್ಪಾಯ ಬೆಳೆ ದಕ್ಷಿಣ ಅಮೆರಿಕ ಮೂಲದ್ದು, ಆದರೆ ಇದನ್ನು ಭಾರತದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ಇದರಲ್ಲಿ ಸ್ಥಳೀಯ ತಳಿಗಳಲ್ಲದೆ ಸುಧಾರಿತ ತಳಿಗಳು ಕೂಡ ಲಭ್ಯ ಇದೆ. ಕೂರ್ಗ್ ಹನಿಡ್ಯೂ ಎನ್ನುವಂತಹದ್ದು ಹೆಚ್ಚು ಜನಪ್ರಿಯವಾದಂತಹ ತಳಿ. ಇದರ ವಿಶೇಷ ಅಂತಂದರೆ ಗಂಡು ಮತ್ತು ಹೆಣ್ಣು ಹೂಗಳು ಒಂದೇ ಮರದಲ್ಲಿರುವಂತಹದ್ದು. ಪೂಸಾ ಡೆಲಿಷಿಯಸ್ ಎನ್ನುವಂತಹದ್ದು ಹೆಣ್ಣು ಹೂವನ್ನು ಬಿಡುತ್ತದೆ. ವಾಷಿಂಗ್ಟನ್, ಸೋಲೋ, ಪೂಸಾ ಜೈಂಟ್, ಕೊಯಂಬತ್ತೂರು 1, ಕೊಯಂಬತ್ತೂರು 2 ಈ ತಳಿಗಳು ಕೂಡ ಲಭ್ಯ ಇದೆ. ಹೆಚ್ಚು ಒಣ ವಾತಾವರಣ ಮತ್ತು ಹೆಚ್ಚಿನ ಒಂದು ಉಷ್ಣತೆಯಲ್ಲಿ ಇದನ್ನು ಚೆನ್ನಾಗಿ ಬೆಳೀಬಹುದು. ಎಲ್ಲ ವಿಧದ ಮಣ್ಣುಗಳಲ್ಲಿಯೂ ಕೂಡ ಇದನ್ನು ಬೆಳೀಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣು ಮತ್ತು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ನೀರು ನಿಲ್ಲದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕಪ್ಪು ಮಣ್ಣು ಇದಕ್ಕೆ ಸೂಕ್ತವಾದಂತಹ ಮಣ್ಣಲ್ಲ. ತಾಜಾ ಬೀಜಗಳನ್ನು ಸುಮಾರು 2-5 ಸೆಂಟಿಮೀಟರ್ ಅಂತರದಲ್ಲಿ, 2 ಸೆಂಟಿಮೀಟರ್ ಆಳದಲ್ಲಿ, 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬಹುದು. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡುವಂಥದ್ದು ಒಳ್ಳೆಯದು. ಇದರಿಂದ ಜೂನ್ ಜುಲೈ ತಿಂಗಳುಗಳಲ್ಲಿ ನಾಟಿ ಮಾಡುವುದಕ್ಕೆ ಸಸಿಗಳನ್ನು ಪಡಿಬಹುದು. ಪಾಲಿಥಿನ್ ಚೀಲಗಳಲ್ಲೂ

0: ಸಸಿಗಳನ್ನು ಬೆಳೆಸಬಹುದು. ರಂಧ್ರಗಳನ್ನು ಹೊಂದಿದ ಸುಮಾರು 9 ಇಂಚು ಉದ್ದ 6 ಇಂಚು ಅಗಲದ 15 ಗೇಜ್ ದಪ್ಪದ ಪಾಲಿಥಿನ್ ಚೀಲಗಳಲ್ಲಿ ಸಮ ಪ್ರಮಾಣದ ಕಳಿತ ಕೊಟ್ಟಿಗೆ ಗೊಬ್ಬರ, ಮೇಲ್ಮಣ್ಣು ಮತ್ತು ಮರಳಿನ ಮಿಶ್ರಣವನ್ನು ತುಂಬಬೇಕು ಹಾಗೂ ಪ್ರತಿ ಚೀಲಕ್ಕೆ 2 ಬೀಜದ ಹಾಗೆ ಬಿತ್ತಬೇಕು. ಬೀಜ ಮೊಳಕೆಯೊಡೆದ ಮೇಲೆ ಪ್ರತಿ ಚೀಲದಲ್ಲಿ 1 ಸಸ್ಯವನ್ನು ಮಾತ್ರ ಉಳಿಸಿಕೊಳ್ಬೇಕು. ಸುಮಾರು 1.5 ಅಡಿ ಆಳ ಇರುವಂತಹ ಗುಂಡಿಯನ್ನು ತೊಡಬೇಕು. ಇದರಲ್ಲಿ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದಿಂದ ತುಂಬಿ ಆಮೇಲೆ ಸಸ್ಯಗಳನ್ನು ನೆಟ್ಟು ಆಧಾರವನ್ನು ಕೊಡಬೇಕು. ಹೆಣ್ಣು ಮತ್ತು ಗಂಡು ಹೂಗಳು ಬೇರೆ ಬೇರೆ ಸಸ್ಯಗಳಲ್ಲಿ ಬಿಡುವಂತಹ ತಳಿಗಳಾದಲ್ಲಿ 2 ಸಸ್ಯಗಳನ್ನು ನಾಟಿ ಮಾಡಿ ಅವು ಹೂ ಬಿಡುವವರೆಗೆ ಸಲಗಬೇಕು. ನಂತರ ಬರೀ ಗಂಡು ಹೂಗಳನ್ನು ಬಿಡುವಂತಹ ಸಸ್ಯಗಳನ್ನು ತೆಗೆದುಹಾಕಬೇಕು. ಹವಾಗುಣಕ್ಕೆ ಅನುಸಾರವಾಗಿ ನೀರನ್ನು ಕೊಡಬೇಕಾಗ್ತದೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೀಟಗಳೆಂದರೆ ಜೇಡ, ನುಸಿ, ಹಿಟ್ಟು ತೆಗಣೆ, ಚಿಬ್ಬು ರೋಗ, ಕೊಳೆ ರೋಗ, ಬೂದಿ ರೋಗ, ಇದಲ್ಲದೆ ನಂಜು ರೋಗ ಮತ್ತು ಮುರುಟು ರೋಗಗಳು ಕೂಡ ಕಂಡುಬರಬಹುದು. ನಾಟಿ ಮಾಡಿದ ಸುಮಾರು 9-10 ತಿಂಗಳಲ್ಲಿ ಹಣ್ಣುಗಳು ಕೊಯ್ಲಿಗೆ ಸಿದ್ಧವಾಗ್ತವೆ. ಪ್ರತಿ ಗಿಡದಿಂದ 1 ವರ್ಷಕ್ಕೆ ಸುಮಾರು 25-30 ಹಣ್ಣುಗಳು ದೊರೆತವೆ. ಪಪ್ಪಾಯ ಗಿಡಗಳಿಂದ ಹಣ್ಣುಗಳನ್ನು ವರ್ಷ ಪೂರ್ತಿ ಪಡೆಯಬಹುದು. ಪಪ್ಪಾಯದ ಇಳುವರಿಯು 3 ವರ್ಷಗಳವರೆಗೆ ಮಾತ್ರ ಲಾಭದಾಯಕ. 3 ವರ್ಷಗಳ ನಂತರ ಮತ್ತೆ ಮರುನಾಟಿಯನ್ನು ಮಾಡಬೇಕಾಗ್ತದೆ. ಪಪ್ಪಾಯ ಹಣ್ಣಿನಲ್ಲಿ ಅನೇಕ ಔಷಧೀಯ ಗುಣಗಳು ಕೂಡ ಇದೆ. ಪಪ್ಪಾಯ ಹಣ್ಣು ಜೀರ್ಣಕಾರಿಯಾಗಿದ್ದು ಜೀರ್ಣ ಆಗದ ಅನೇಕ ತೊಂದರೆಗಳನ್ನು ಇದು ನಿವಾರಿಸುತ್ತವೆ. ಇದರಲ್ಲಿರುವಂತಹ ಪೆಪೆನಿನ್ ಅಂಶವು ಆಹಾರದಲ್ಲಿರುವಂತಹ ಪ್ರೋಟೀನ್ಗಳನ್ನು ಜೀರ್ಣಿಸುವಲ್ಲಿ ಸಹಕಾರಿಯಾಗಿದೆ. ಈ ಅಂಶವು ಜೀರ್ಣಾಂಗಗಳು ಉತ್ಪಾದಿಸುವ ಪೆಪ್ಟಿನ್ ಮತ್ತು ಟ್ರಿಪ್ಸಿನ್ ಎನ್ನುವಂತಹ ರಸದೂತಗಳ ಕಾರ್ಯವನ್ನು ತಾನೇ ನಿರ್ವಹಿಸಿ ಜೀರ್ಣಗೊಳಿಸುವ ಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಇದಲ್ಲದೆ ಜೀರ್ಣಾಂಗದಲ್ಲಿ ತಲೆದೋರುವಂತಹ ಹಾನಿಕಾರಕ ಕ್ರಿಮಿಗಳನ್ನು ನಾಶಗೊಳಿಸುವ ಕಾರ್ಯವನ್ನು ಕೂಡ ಮಾಡುತ್ತದೆ. ವಿಟಮಿನ್ ಎ ಅಧಿಕವಾಗಿರುವುದರಿಂದ ಪಪ್ಪಾಯ ಸೇವನೆಯು ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ. ಇರುಳುಗಣ್ಣು ನಿವಾರಣೆಗೂ ಕೂಡ ಇದು ಸಹಕಾರಿಯಾಗ್ತದೆ. ಗಾಯಗಳಾದಾಗ ಪಪ್ಪಾಯ ಹಣ್ಣಿನ ತಿರುಳನ್ನು ಲೇಪಿಸಲದಿ ಗಾಯವು ಬೇಗನೆ ಮಾಯುತ್ತದೆ. ಲೇಪಿಸುವುದು ಮಾತ್ರವಲ್ಲ, ಸೇವಿಸುವುದು ಕೂಡ ಒಳ್ಳೆಯದು.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ವೇಣುಗೋಪಾಲದಾಸರ ಕೃತಿ ಪಾರ್ವತಿ ಪಾಲಿಸೆನ್ನ

ಗಾನಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55 ವಾಗುತ್ತಿದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: 2 2 5 3 4 5
1: ಎಸ್ಟಿಡಿ ಕೋಡ್ 0 8 3 8 2 ಮೊಬೈಲ್ ಸಂಖ್ಯೆ 9 4 8 0 2 4 9 7 4 0 ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ. ಈಗ ಸಮಯ 7:02. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡೆಕ್ ಜೊತೆ ಪ್ರಸಾರವಾಗುವುದು.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
6: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
7: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
8: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ

0: ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ದ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ದಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯ ಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20-21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಖು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೆಯ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6 ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನು ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ.
2: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
6: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್.

0: ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
2: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
3: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ, ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ಅಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳಿಂದ ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
2: ಮೇಡಮ್ ನೀವು ಹೇಳೋದೇನೋ ಸರಿ, ಅದೇ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳಿದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜ್ ಇಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರುತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರು ಇರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ, ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
3: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೇ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟಿಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟಿಸ್ ಮೂಲಕ ಮಾತ್ರ ಬರೋದು.
2: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ, ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ, ನನಗೆ ಇಂಗ್ಲಿಷ್ ಬರಲ್ಲ. ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
3: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗ

ಇಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸ್ಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕುತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು,

0: ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕುತ್ಕೊಳ್ಳೋದು, ಎಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
1: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
1: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ, ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
0: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ?
0: ಖಂಡಿತ. ಸಿಡ್ಯಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ ಗಳಿದೆ. ಈ ಪ್ರೋಗ್ರಾಮ್ ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಜರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ, ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 June ವರೆಗೆ ಲಿಂಕ್ ಓಪನ್ ಇರ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 and 5 July 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 August 2026. ಇದು 6 ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೂ ಹೋಗ್ತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
0: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ

0: ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು, ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ. ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸುತ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ಅಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
1: ಇಮ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚ ಮಾಡಿಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡಿಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
0: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸುಧಾರಿಸ್ಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
1: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 7:30 ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಕೆಲವು ಪ್ರಕಟಣೆಗಳು. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ 9:05

0: ആകാശവാണി കാരവാര.
1: ആത്മീയ കേളുകരെ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.

ಕೇಳುಗರಿಗೆ ಗಮನಿಸಿ, ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಈ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಇವರಿಂದ ಮಾಹಿತಿ. ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಿನ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ಸಂಜೆ ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ನಡುವೆ ಹೆಡಿಂಗ್ಲಿ ಲೀಡ್ಸ್ನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು 6:50 7:34 7:45 8:45 9:15 ಆಟದ ಮುಕ್ತಾಯದವರೆಗೂ ಪ್ರಸಾರವಾಗಲಿವೆ. ಉಳಿದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಸಾರವಾಗುವವು. ಆಕಾಶವಾಣಿ ಕಾರವಾರ, ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.

ಬೆಳಗಾವಿಯಲ್ಲಿ ನಿನ್ನೆ ನಡೆದ ಜಿ7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿ ಸ್ಥಾಪಕ ಮೂಲಸೌಕರ್ಯ

0: ಆಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೀಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು ಯುಎಇ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರೆಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರು

0: ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026ರ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೂಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರೆಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026ರ ಎಫ್ಐಎಚ್ ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಪೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15ಕ್ಕೆ ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಜಿ7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ವಾಲ್ಮೀಕಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಸಂಗೀತ ಗುರುಕಿರಣ್ ಅವರದು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಜಲ್ಲಿಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವೀರ ಪರಂಪರೆ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್.

ವಿಶ್ವಾಮಿತ್ರ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ. ಬದ್ರಿ ಪ್ರಸಾದ್ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಕೆ ಕಲ್ಯಾಣ್ ಅವರ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಕೇಳಿ ಯೋಗಾಮೃತ. ಇಂದಿನ ಕಾರ್ಯಕ್ರಮಕ್ಕೆ ನಾನು ಸವಿತಾ ಕೋಲ್ವಿಕರ್ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ. ಜೀವನವನ್ನು ಸುಖ ಮತ್ತು ಸಂತೋಷದಿಂದ ಕಳೆಯಬೇಕೆಂದರೆ ನಾವು ಆರೋಗ್ಯವಾಗಿರುವುದು ಅತಿ ಮುಖ್ಯ. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿನಂತೆ ದೇಹ ಮತ್ತು ಮನಸ್ಸು ಸಂಪೂರ್ಣ ಸಮತೋಲನದಲ್ಲಿರುವ ಸ್ಥಿತಿಯನ್ನು ಆರೋಗ್ಯ ಎನ್ನಬಹುದು. ಆರೋಗ್ಯ ಹದಗೆಟ್ಟರೆ ಅದು ಒಬ್ಬ ವ್ಯಕ್ತಿಯಲ್ಲ, ಇಡೀ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಇಂದಿನ ದಿನಗಳಲ್ಲಿ ಅನಾರೋಗ್ಯ ಹೆಚ್ಚಾಗಿ ಕಾಡುವುದನ್ನು ಕಾಣಬಹುದು. ಇದಕ್ಕೆ ಬದಲಾದ ಜೀವನ ಶೈಲಿ, ಬದಲಾದ ಆಹಾರ ಪದ್ಧತಿ ಹಾಗೂ ಮಾನಸಿಕ ಒತ್ತಡ ಕಾರಣ ಎನ್ನಬಹುದು. ಹಿಂದೆ ದೈಹಿಕವಾಗಿ ಮಾಡುವ

ಕೆಲಸಗಳು ಹೆಚ್ಚಾಗಿದ್ದವು. ಹೊಲದಲ್ಲಿ ಮಾಡುವ ಕೆಲಸವಾಗಲಿ, ಕಟ್ಟಡ ನಿರ್ಮಾಣವಾಗಲಿ, ಅಥವಾ ಮನೆಯಲ್ಲಿ ಮಾಡುವ ಅಡಿಗೆ ಕೆಲಸಗಳಾಗಲಿ, ಅಥವಾ ಇನ್ನಿತರೆ ಯಾವುದೇ ಕೆಲಸಗಳಲ್ಲಿ ದೈಹಿಕ ಶ್ರಮವಿರುತ್ತಿತ್ತು. ಆದರೆ ಇಂದಿನ ದಿನಗಳಲ್ಲಿ ಆ ಜಾಗಗಳನ್ನು ಯಂತ್ರಗಳು ಆಕ್ರಮಿಸಿಕೊಂಡಿವೆ. ಅಲ್ಲದೆ ಮಹಿಳೆಯರು ಹೆಚ್ಚಾಗಿ ಮನೆಯಲ್ಲಿ ನಿಂತು ಅಡಿಗೆ ಕೆಲಸ ಮಾಡಿದರೆ ಆಫೀಸುಗಳಲ್ಲಿ ಅಥವಾ ಒಂದೇ ಜಾಗದಲ್ಲಿ ಕುಳಿತು ಕೆಲಸ ಮಾಡುವುದನ್ನು ಕಾಣುತ್ತೇವೆ. ನಿಂತು ಕೆಲಸ ಮಾಡುವಾಗ ದೇಹದ ಭಾರ ಪಾದಗಳ ಮೇಲೆ ಬಿದ್ದರೆ, ಕುಳಿತಾಗ ಸೊಂಟ ಹಾಗೂ ಕುತ್ತಿಗೆ ಮೇಲೆ ಬಿದ್ದು ಅನೇಕ ಕೀಲು ಹಾಗೂ ಸಂಧಿ ನೋವಿಗೆ ಕಾರಣವಾಗಬಹುದು. ಬದಲಾದ ಜೀವನ ಶೈಲಿಗೆ ವಿರುದ್ಧವಾಗಿ ಹೋಗುವುದು ಅಷ್ಟು ಸುಲಭದ ಮಾತಲ್ಲ. ಅಂದಮೇಲೆ ಬದಲಾದ ಜೀವನ ಶೈಲಿ ಹಾಗೂ ಬದಲಾದ ಆಹಾರ ಪದ್ಧತಿಗೆ ಹೊಂದಿಕೊಂಡೇ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎನ್ನುವ ಮಾತಿಗೆ ಒಂದು ಉತ್ತರ ಎಂದರೆ ಅದು ಯೋಗ ಎನ್ನಬಹುದು. ಯೋಗಾಭ್ಯಾಸದಿಂದ ಕಾಯಿಲೆಗಳು ಬರದಂತೆ ತಡೆಯಬಹುದು, ಅಲ್ಲದೆ ಬಂದ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬಹುದು. ಇಂದಿನ ಈ ಸಂಚಿಕೆಯಲ್ಲಿ ಯೋಗದ ಮೂಲಕ ಹೇಗೆ ಸಂದು ನೋವು ಕೀಲು ನೋವನ್ನು ಗುಣಪಡಿಸಿಕೊಳ್ಳಬಹುದು ಅನ್ನೋದನ್ನು ತಿಳಿಯೋಣ. ಮಂಡಿ ನೋವಿಗೆ ಯೋಗದಿಂದ ಪರಿಹಾರ ಹೇಗೆ ಮಾಡಿಕೊಳ್ಳಬಹುದು ಎಂದರೆ, ಮಂಡಿ ನೋವು ಇರುವಾಗ ಮಂಡಿಗಳನ್ನು ಹೆಚ್ಚು ಬಗ್ಗಿಸದೆ ನೆಲದ ಮೇಲೆ ಕುಳಿತು ಅಥವಾ ಕುರ್ಚಿಯ ಮೇಲೆ ಕುಳಿತು ಮಾಡುವ ಸರಳ ಹಾಗೂ ಸುರಕ್ಷಿತ ಯೋಗಾಸನಗಳು ಹೀಗಿವೆ. ಮೊದಲನೆಯದಾಗಿ ಬದ್ಧ ಕೋನಾಸನ, ಚಿಟ್ಟೆಯಾಕಾರದ ಆಸನ ಇದಾಗಿದೆ. ಮಾಡುವ ವಿಧಾನ ಹೀಗಿದೆ. ಯೋಗ ಮ್ಯಾಟ್ ಅಥವಾ ಬಟ್ಟೆಯ ಹಾಸಿಗೆಯನ್ನು ಹಾಸಿ ಹಾಸಿಗೆಯ ಮೇಲೆ ಕುಳಿತು ಎರಡೂ ಪಾದಗಳನ್ನು ಒಟ್ಟಿಗೆ ಸೇರಿಸಿ ನಿಮ್ಮ ಕೈಗಳಿಂದ ಪಾದಗಳನ್ನು ಹಿಡಿದುಕೊಂಡು ಮೊಣಕಾಲುಗಳನ್ನು ಚಿಟ್ಟೆಯ ರೆಕ್ಕೆಗಳಂತೆ ಮೇಲಕ್ಕೆ ಮತ್ತು ಕೆಳಕ್ಕೆ ಅಲ್ಲಾಡಿಸಬೇಕು. ಇದರಿಂದ ತೊಡೆ ಮತ್ತು ಸೊಂಟದ ಭಾಗದ ಸ್ನಾಯುಗಳು ಸಡಿಲುಗೊಂಡು ಮಂಡಿಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಎರಡನೇದಾಗಿ ದಂಡಾಸನ. ಈ ಆಸನ ಮಾಡುವ ವಿಧಾನ ಹೀಗಿದೆ. ನೆಲದ ಮೇಲೆ ಕಾಲುಗಳನ್ನು ನೇರವಾಗಿ ಚಾಚಿ ಕುಳಿತುಕೊಳ್ಳಬೇಕು. ಪಾದಗಳನ್ನು ನಿಮ್ಮ ಕಡೆ ಎಳೆದು ಹಿಡಿಯಬೇಕು. ಇದು ಮಂಡಿಯ ಕೀಲುಗಳಿಗೆ ಸ್ಥಿರತೆ ನೀಡುತ್ತದೆ ಮತ್ತು ಕಾಲುಗಳ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಅದರಂತೆ ಜಾನು ಶೀರ್ಷಾಸನ. ಈ ಆಸನ ಮಾಡುವ ವಿಧಾನ ಹೀಗಿದೆ. ನೆಲದ ಮೇಲೆ ಕಾಲುಗಳನ್ನು ಚಾಚಿ ಕುಳಿತುಕೊಳ್ಳಬೇಕು. ಒಂದು ಕಾಲನ್ನು ಮಡಚಿ ಪಾದವನ್ನು ಇನ್ನೊಂದು ಕಾಲಿನ ತೊಡೆಯ ಒಳಭಾಗಕ್ಕೆ ಇರಿಸಿ ಈಗ ಚಾಚಿರುವ ಕಾಲಿನ ಹೆಬ್ಬೆರಳುಗಳನ್ನು ಹಿಡಿಯಲು ಪ್ರಯತ್ನಿಸಬೇಕು. ಆದರೆ ಮಂಡಿಗೆ ನೋವು ಕೊಡುವಷ್ಟು ಒತ್ತಡ ಹಾಕಬಾರದು. ಆಸನ ಮಾಡಲು ಕಷ್ಟವಾದರೆ ಕುರ್ಚಿಯ ಮೇಲೆ ಕುಳಿತುಕೊಂಡು ಮಾಡುವ ಆಸನಗಳು ಹೀಗಿವೆ. ಚೇರ್ ಯೋಗಾಸನ. ಕುರ್ಚಿಯ ಮೇಲೆ ಕುಳಿತುಕೊಂಡು ಒಂದು ಕಾಲನ್ನು ನೇರವಾಗಿ ಮುಂದಕ್ಕೆ ಚಾಚಿ 5 ಸೆಕೆಂಡುಗಳ ಕಾಲ ಹಿಡಿದು ನಿಧಾನವಾಗಿ ಕೆಳಕ್ಕೆ ಇಳಿಸಬೇಕು. ಹಾಗೆ ಕುರ್ಚಿಯ ಮೇಲೆ ಕುಳಿತು ಪಾದಗಳನ್ನು ನೆಲದಿಂದ ಮೇಲಕ್ಕೆತ್ತಿ ಪಾದಗಳನ್ನು ವೃತ್ತಾಕಾರವಾಗಿ ಅಂದರೆ ಗಡಿಯಾರದ ದಿಕ್ಕಿನಲ್ಲಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಬೇಕು. ಈ ಆಸನಗಳು ಮಾಡುವಾಗ ಯಾವುದೇ ರೀತಿಯ ನೋವು ಕಾಣಿಸಿಕೊಂಡರೆ ಆ ಭಂಗಿಯನ್ನು ತಕ್ಷಣ ನಿಲ್ಲಿಸಬೇಕು. ಅದೇ ರೀತಿ ಬೆನ್ನು ನೋವು ನಿವಾರಿಸಲು, ಬೆನ್ನು ಹುರಿಯನ್ನ ಬಲಪಡಿಸಲು ಮಾಡುವ ಆಸನ ಭುಜಂಗಾಸನ, ಅಂದರೆ ಹಾವಿನ ಆಕೃತಿಯ ಆಸನ. ಮಾರ್ಜಾಲಾಸನ ಮತ್ತು ಬಾಲಾಸನ ಇವು ಅತ್ಯಂತ ಪರಿಣಾಮಕಾರಿಯಾದ ಆಸನಗಳಾಗಿವೆ. ಇವು ಬೆನ್ನಿನ ಬಿಗಿತವನ್ನು ಕಡಿಮೆ ಮಾಡಿ ಸ್ನಾಯುಗಳನ್ನು ಸಡಿಲ ಮಾಡುತ್ತವೆ. ಬೆನ್ನು ನೋವಿಗೆ ಅನುಕೂಲವಾಗುವಂತೆ ಆಸನಗಳನ್ನು ಮಾಡುವ ವಿಧಾನ ಹೀಗಿದೆ. ಮೊದಲನೆಯದಾಗಿ ಭುಜಂಗಾಸನ, ಅಂದರೆ ಹಾವಿನ ಆಕೃತಿಯ ಆಸನ. ಈ ಆಸನ ಮಾಡುವಾಗ ನಿಮ್ಮ ಹೊಟ್ಟೆಯ ಮೇಲೆ ಮಲಗಿಕೊಂಡು ಎರಡೂ ಕೈಗಳನ್ನು ಎದೆಯ ಪಕ್ಕದಲ್ಲಿ ನೇರವಾಗಿ ನೆಲದ ಮೇಲೆ ಊರಿಸಿಕೊಳ್ಳಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ದೇಹದ ಮೇಲ್ಭಾಗವನ್ನು ತಲೆ ಮತ್ತು ಎದೆ ನಿಧಾನವಾಗಿ ಮೇಲಕ್ಕೆ ಎತ್ತಿ ಆಕಾಶದ ಕಡೆ

ನೋಡಬೇಕು. ಇದು ಬೆನ್ನು ಹುರಿಯನ್ನ ಬಲಪಡಿಸುತ್ತದೆ ಮತ್ತು ಬೆನ್ನು ನೋವನ್ನ ಕಡಿಮೆ ಮಾಡುತ್ತದೆ. ಮಾರ್ಜಾಲಾಸನ, ಬೆಕ್ಕಿನ ರೀತಿಯ ಆಸನ. ಮಾಡುವ ವಿಧಾನ ಹೀಗಿದೆ. ಕೈ ಹಾಗೂ ಮೊಣಕಾಲುಗಳನ್ನ ನೆಲದ ಮೇಲೆ ಊರಿ ಟೇಬಲಿನಂತೆ ಕುಳಿತುಕೊಳ್ಳಬೇಕು. ಉಸಿರನ್ನು ಬಿಡುತ್ತಾ ಬೆನ್ನನ್ನು ಮೇಲಕ್ಕೆ ಬಾಗಿಸಬೇಕು, ಅಂದರೆ ಬೆಕ್ಕು ಮೈಬಾಗಿಸುವಂತೆ. ತಲೆಯನ್ನ ಕೆಳಗೆ ಮಾಡಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಬೆನ್ನನ್ನು ನೆಲಕ್ಕೆ ಇಳಿಸಿ ತಲೆಯನ್ನ ಮೇಲಕ್ಕೆ ಎತ್ತಿ ಇದು ಬೆನ್ನಿನ ಸ್ನಾಯುಗಳನ್ನು ಮೃದುವಾಗಿಸಿ ನೋವನ್ನು ನಿವಾರಿಸುತ್ತದೆ. ಮುಂದಿನ ಆಸನ ಬಾಲಾಸನ. ಮಾಡುವ ವಿಧಾನ ಹೇಗೆಂದರೆ, ಮೊಣಕಾಲುಗಳನ್ನ ಮಡಚಿ ವಜ್ರಾಸನದ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು. ನಂತರ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸಬೇಕು. ಕೈಗಳನ್ನು ಮುಂದಕ್ಕೆ ಚಾಚಬೇಕು. ಇದರಿಂದ ಬೆನ್ನಿನ ಕೆಳಭಾಗಕ್ಕೆ ವಿಶ್ರಾಂತಿ ಸಿಗುತ್ತದೆ ಮತ್ತು ನೋವನ್ನು ಶಮನ ಮಾಡುತ್ತದೆ.

ಅದೇ ರೀತಿ ಕುತ್ತಿಗೆಯ ನೋವನ್ನು ಕಡಿಮೆ ಮಾಡಲು ಮತ್ತು ಕತ್ತಿನ ಸ್ನಾಯುಗಳನ್ನು ಬಲಪಡಿಸಲು ಯೋಗಾಸನಗಳು ಬಹಳ ಪರಿಣಾಮಕಾರಿಯಾಗಿವೆ. ಕುತ್ತಿಗೆ ನೋವಿಗೆ ಸಹಕಾರಿಯಾಗುವ ಆಸನಗಳು ಮಕರಾಸನ ಅಂದರೆ ಮೊಸಳೆಯ ಆಕೃತಿಯ ಆಸನ. ಹೊಟ್ಟೆಯ ಮೇಲೆ ಮಲಗಿ ಕೈಗಳನ್ನು ತಲೆಯ ಕೆಳಗೆ ಇಟ್ಟು ಕತ್ತನ್ನು ವಿಶ್ರಾಂತಿ ಸ್ಥಿತಿಯಲ್ಲಿಡಬೇಕು. ಇದು ಕುತ್ತಿಗೆಯ ನರಗಳಿಗೆ ಮತ್ತು ಸ್ನಾಯುಗಳಿಗೆ ವಿಶ್ರಾಂತಿ ನೀಡುತ್ತದೆ. ಹಾಗೆ ಕುತ್ತಿಗೆ ತಿರುಗಿಸುವಿಕೆ, ಕುಳಿತುಕೊಂಡು ಕತ್ತನ್ನು ನಿಧಾನವಾಗಿ ಮುಂದಕ್ಕೆ ಬಾಗಿಸಿ ನಂತರ ಬಲಗಡೆ ಮತ್ತು ಎಡಗಡೆಗೆ ತಿರುಗಿಸಬೇಕು. ಅದೇ ರೀತಿ ಕತ್ತನ್ನು ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿ ತಿರುಗಿಸಬೇಡಿರಿ, ಇದು ನೋವನ್ನು ಹೆಚ್ಚಿಸಬಹುದು. ಬದಲಿಗೆ ಕತ್ತನ್ನು ಬಲಬದಿಗೆ ಓರೆಯಾಗಿ ಬಗ್ಗಿಸಿ ಎಡಗೈಯಿಂದ ಸ್ವಲ್ಪ ಎಳೆಯಬೇಕು. ಯಾವುದೇ ಆಸನಗಳನ್ನು ಮಾಡುವಾಗ ಯಾವುದೇ ರೀತಿಯ ಆತುರ ಮಾಡಬಾರದು. ನೋವು ಹೆಚ್ಚಾದರೆ ತಕ್ಷಣವೇ ಅವನ್ನು ನಿಲ್ಲಿಸಿ

ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಜಾಸ್ತಿಯಾದಾಗ ಮಂಡಿಯ ಎಲುಬು ಸವಿದು ಮಂಡಿಗೆ ಚಿಪ್ಪನ್ನು ಅಳವಡಿಸಬೇಕು ಎಂದು ಕೆಲವೊಮ್ಮೆ ವೈದ್ಯರು ಹೇಳುವುದುಂಟು. ಇದು ದುಬಾರಿ ಶಸ್ತ್ರಚಿಕಿತ್ಸೆಯಾಗಿದೆ. ಅಲ್ಲದೆ ಬೆನ್ನು ನೋವೇನಾದರೂ ಜಾಸ್ತಿಯಾದಾಗ ಬೆನ್ನಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ವೈದ್ಯರು ಹೇಳಿದಾಗ ಆ ಚಿಕಿತ್ಸೆ ಏನಾದರೂ ಫಲಕಾರಿಯಾಗದಿದ್ದರೆ ವ್ಯಕ್ತಿಯು ಜೀವನ ಪರ್ಯಂತ ಹಾಸಿಗೆಯ ಮೇಲೆ ಕಳೆಯಬೇಕಾದ ಪರಿಸ್ಥಿತಿ ಬರಬಹುದು. ಅಲ್ಲದೆ ಕುತ್ತಿಗೆ ನೋವಂತೂ ನೀಡುವ ಯಾತನೆ ಹೇಳತೀರದು. ಹಾಗಾಗಿ ಈ ಎಲ್ಲ ರೋಗಗಳಿಂದ ಮುಕ್ತರಾಗಬೇಕೆಂದರೆ ನಾವು ಯೋಗದ ಮಾರ್ಗ ಹಿಡಿಯುವುದು ಒಳ್ಳೆಯದು. ಯೋಗವನ್ನ ಕಾಯಿಲೆ ಬಂದಾಗ ಮಾಡುವುದಕ್ಕಿಂತಲೂ ಆರಂಭದಲ್ಲಿ, ಅಂದರೆ ನಾವು ಚಿಕ್ಕಂದಿನಿಂದಲೇ ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಯೋಗವನ್ನ ಆರಂಭಿಸಬೇಕಾದರೆ ಪರಿಣಿತಿ ಪಡೆದ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಿದರೆ ಒಳ್ಳೆಯದು.

0: ಹೀಗೆ ಯೋಗವು ಆರೋಗ್ಯಕರ ಜೀವನ ನಡೆಸಲು ನೈಸರ್ಗಿಕ ಮತ್ತು ಅಡ್ಡ ಪರಿಣಾಮಗಳಿಲ್ಲದ ವಿಧಾನವಾಗಿದೆ. ಯೋಗವನ್ನು ಅಭ್ಯಾಸವಾಗಿ ಅಳಪಡಿಸಿಕೊಳ್ಳುವುದರಿಂದ ದೇಹವು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗುತ್ತದೆ. ಇದು ಚೈತನ್ಯವನ್ನ ನೀಡುವುದರ ಜೊತೆಗೆ ಜೀವನದ ಗುಣಮಟ್ಟವನ್ನ ಕಾಪಾಡುತ್ತದೆ. ಆದರೆ ಯೋಗದ ಪರಿಣಾಮವನ್ನು ತಿಳಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಇದಕ್ಕೆ ತಾಳ್ಮೆ ಬೇಕು, ನಿರಂತರ ಅಭ್ಯಾಸ ಬೇಕು. ಯೋಗಾಭ್ಯಾಸದಿಂದ ಆರೋಗ್ಯಪೂರ್ಣ ಉತ್ತಮ ಜೀವನ ನಡೆಸಬಹುದು. ಯೋಗಯುಕ್ತರಾದರೆ ನಾವು ರೋಗಮುಕ್ತರಾಗಬಹುದು ಎನ್ನುವ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
1: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸವಿತಾ.

ಕೇಳುಗರೆ, ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿ ಆರ್ ಛಾಯಾ ಹಾಡಿರುವ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಗೀತೆ, ಆ ಕನಸಿನ ಮೂರ್ತಿ ನನಸಿನೋಳು ತಾನಾಯಿತು ಸ್ಫೂರ್ತಿ.

ರತ್ನಮಾಲಾ ಪ್ರಕಾಶ್ ಅವರ ಹಾಡಿರುವ ಭಾವಗೀತೆಯನ್ನು ಕೇಳಿದ್ರಿ. ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯಾಗಿತ್ತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:50. ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಪ್ರಸಾರವಾಗಲಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆದೀತೆ ಮಲೆ ಕಣಿವೆ ಸಮದ ನೆಲ ಮದ್ದು ತಡೆವುದೆ ಮುಪ್ಪು ಕಳ್ಳನವುಲ ಮರೆ. ಗುದ್ದಲೀನಾದೀತೆ ಮಲೆ ಕಣಿವೆ ಸಮದ ನೆಲ ಮದ್ದು ತಡೆವುದೆ ಮುಪ್ಪು ಕಳ್ಳನವುಲ ಮರೆ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿಸೀತೆ ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿಸೀತೆ ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ.

ಜನ ತನು ನೆಲ ನಮ್ಮ ಜಗತ್ತು ಎಂದರೆ ನಾವು ವಾಸ ಮಾಡುವ ಭೂಮಿ, ನಮ್ಮೊಂದಿಗಿರುವ ನಮ್ಮ ಜನ, ನಮ್ಮ ಶರೀರ, ಇವು ನಮ್ಮ ಬದುಕಿನ ಆಧಾರ, ಆಶ್ರಯ, ಸಾಧನಾ ಕ್ಷೇತ್ರ. ಜನರ ಸ್ವಭಾವ ಎಂಥದ್ದು, ದೇಹಧರ್ಮದ ಸ್ವರೂಪ ಯಾವುದು, ನೆಲದ ಪ್ರಕೃತಿ ವೈಚಿತ್ರ್ಯ ಏನು ಎಂಬುದನ್ನು ತಿಳಿದುಕೊಂಡು ಬಾಳಬೇಕು. ಇದಕ್ಕೆ ಸೈರಣೆ, ಸಹನೆ, ತಾಳ್ಮೆ ಬೇಕು ಎನ್ನುತ್ತಾರೆ ಡಿ ವಿ ಜಿ. ಅದಕ್ಕೆ ಹಲವು ದೃಷ್ಟಾಂತಗಳನ್ನು ಅವರು ನೀಡುತ್ತಾರೆ. ನೆಲದ ಗುಣ ಗಮನಿಸಿದರೆ ಹಳ್ಳ ದಿಣ್ಣೆ, ಬೆಟ್ಟ ಕಣಿವೆ, ಅತ್ಯುನ್ನತ ಶಿಖರ, ಆಳಪ್ರಪಾತ ಇರುವುದು ಪ್ರಕೃತಿಯಲ್ಲಿ ನಾವು ಕಾಣುವ ವಿಭಿನ್ನ ಸತ್ಯಗಳು. ಮನೆ ಕಟ್ಟಲು ನೆಲವನ್ನು ಸಮಗೊಳಿಸುವ ಹಾಗೆ ಈ ಪ್ರಕೃತಿಯ ಏರುಪೇರುಗಳನ್ನು ಸಮ ಮಾಡುತ್ತೇವೆ ಎಂದು ಗುದ್ದಲಿ ಹಿಡಿದು ಬೆಟ್ಟ ಪರ್ವತಗಳನ್ನು ಕಡಿದು ಹಳ್ಳ ಪ್ರಪಾತಗಳಿಗೆ ಸೇರಿಸಿ ಇಲ್ಲವೇ ಸಮನಾಗಿ ಹರಡಿ ಭೂಮಿಯನ್ನು ಸಮತಳ ಪ್ರದೇಶವನ್ನಾಗಿ ಆಟದ ಮೈದಾನದಂತೆ ಮಾಡಲು ಸಾಧ್ಯವೇ? ಬುಲ್ಡೋಜರ್ಗಳಂತಹ ಯಂತ್ರಗಳಿಂದಲೂ ಸಾಧ್ಯವಿಲ್ಲ. ಇನ್ನು ಗುದ್ದಲಿಯಿಂದ ಏನಾದೀತು? ಹಾಗೆಯೇ ನಶ್ವರವಾದ ಈ ಶರೀರವನ್ನು, ಯೌವನ ಮುಪ್ಪುಗಳಿಂದ ಏರುಪೇರುಗಳಿಂದ ಕೂಡಿದ ಈ ಶರೀರವನ್ನು ಲೇಹ್ಯ, ಕಷಾಯ, ಚುಚ್ಚುಮದ್ದು, ಮಾತ್ರೆ ಮೊದಲಾದ ನಾನಾ ಬಗೆಯ ಔಷಧೋಪಚಾರಗಳಿಂದ ಮುಪ್ಪು ಬರದಂತೆ, ಯೌವನ ಉಳಿಯುವಂತೆ ಮಾಡಲಾದೀತೆ? ಹಸಿರು ಎಲೆ ಸಹಜವಾಗಿ ಒಣಗಿದೆಲೆ ಆಗುವಂತೆ ದೇಹದ ಸಹಜ ಧರ್ಮ ಬಾಲ್ಯ ಯೌವನ ಮುಪ್ಪುಗಳು ಯಾವ ಔಷಧದಿಂದಲೂ ತಡೆಗಟ್ಟಲು ಸಾಧ್ಯವಿಲ್ಲ. ಇನ್ನು ಜನಜನಾಂಗಗಳಲ್ಲಿ ಹೋರಾಟ, ಸೇಡು, ಹಿಂಸೆಗಳಿಂದ ಕೂಡಿದ ಯುದ್ಧಗಳು ಸಹಜವಾದ್ದು. ಜನಾಂಗದ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲಗಳು, ಮಾರಣಹೋಮಗಳು ಅನಿವಾರ್ಯ. ಜಗತ್ತಿನ ಇತಿಹಾಸ ಇದಕ್ಕೆ ಸಾಕ್ಷಿ. ಯುದ್ಧ ಬೆಂಕಿ ಇದ್ದಂತೆ, ಶಾಂತಿ ನೀರಿದ್ದಂತೆ. ಮನುಷ್ಯನ ಸ್ವಭಾವ ಮತ್ತೆ ಮತ್ತೆ ಕೆರಳುವುದೇ ಆಗಿದೆ. ಶಾಂತಿ ಎಂಬುದು ಒಂದು ರೀತಿ ತಾತ್ಕಾಲಿಕ ಸಮಾಧಾನ. ಬೂದಿಯೊಳಗಿನ ಕೆಂಡದಂತೆ ಯುದ್ಧದ ಹೋರಾಟದ ಸ್ವಭಾವ ಮಾನವನಲ್ಲಿ ಮತ್ತೆ ಮತ್ತೆ ಎದ್ದೆದ್ದು ಕಾಣುತ್ತಿರುತ್ತದೆ. ಆದ ಕಾರಣ ಜಗತ್ತಿನ ಏರುಪೇರುಗಳಂತೆ ಯುದ್ಧಗಳ ಅನಿವಾರ್ಯತೆಯನ್ನು, ಶರೀರದ ವೃದ್ಧಿ ಕ್ಷಯಗಳನ್ನು ಅನಿವಾರ್ಯವಾಗಿ ತಡೆದುಕೊಳ್ಳಬೇಕೇ ಹೊರತು, ಸಹಿಸಿಕೊಳ್ಳಬೇಕೇ ಹೊರತು ಮತ್ತೇನು ದಾರಿಯೂ ಇಲ್ಲ. ಅದಕ್ಕಾಗಿ ಶಾಂತ ಸ್ವಭಾವ, ತಾಳ್ಮೆಯ ಗುಣ ಉಳಿಸಿಕೊಳ್ಳಬೇಕು, ಬಳಸಿಕೊಳ್ಳಬೇಕು. ಇದು ಬದುಕಿನ ದಾರಿ.

ಸ್ಥಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು. ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು. ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಶೇಷ ನಿನ ಗುಳಿವುದೆಂತಾದುಡಂ ನೋವಿನಿತು ಸಹಿಸದನು ನೀನಳದೆ ಮಂಕುತಿಮ್ಮ. ಶೇಷ ನಿನ ಗುಳಿವುದೆಂತಾದುಡಂ ನೋವಿನಿತು ಸಹಿಸದನು ನೀನಳದೆ ಮಂಕುತಿಮ್ಮ.

0: ಮಾನವ ಸಾಹಸಪ್ರಿಯ. ಸಮಸ್ಯೆಗಳು ಎಷ್ಟೇ ಬರಲಿ ಅವುಗಳನ್ನು ಎದುರಿಸಲು ಪ್ರಯತ್ನಿಸುತ್ತಾನೆ. ಇಂಥ ಮನೋಧರ್ಮದಿಂದಲೇ ಅಜ್ಞಾನಿ ಮಾನವ ಶಿಲಾಯುಗದ ಮಾನವ, ಇಂದು ವಿಜ್ಞಾನಿ ಮಾನವ ಅಣುಯುಗದ ಮಾನವ ಆಗಿದ್ದಾನೆ. ಅದಕ್ಕೆ ಮುಖ್ಯ ಕಾರಣ ಬುದ್ಧಿಶಕ್ತಿ, ಜ್ಞಾನಬಲ, ಅನುಭವ ಸಂಗ್ರಹ. ಒಬ್ಬನ ಅನುಭವ ತಿಳುವಳಿಕೆಯನ್ನು ಇನ್ನೊಬ್ಬನಿಗೆ ತಿಳಿಸುವ ಭಾಷಾ ಮಾಧ್ಯಮ, ಅಭಿವ್ಯಕ್ತಿ ಶಕ್ತಿ ಮಾನವನಿಗಿದೆ. ಹಾಗಾಗಿ ತನ್ನ ಹಿಂದಿನವರ, ಸಮಕಾಲೀನರ ಅನುಭವಗಳನ್ನು ಅರಿತು ಅವುಗಳನ್ನು ಮುಂದುವರಿಸುವ ಶಕ್ತಿ ಅವನಿಗಿದೆ. ಹಾಗಾಗಿ ಅವನು ಎಲ್ಲ ಅನುಭವಗಳ ಸಂಗ್ರಹವನ್ನು ಮುಂದಿನ ತಲೆಮಾರಿಗೆ ತಲುಪಿಸಬಲ್ಲ. ಉದಾಹರಣೆಗೆ, ಹುಲಿ ಶತಶತಮಾನಗಳಿಂದ ಹೊಂಚು ಹಾಕಿ ಇತರ ಪ್ರಾಣಿಗಳನ್ನು ಬೇಟೆಯಾಡುವುದು ಎಲ್ಲರಿಗೂ ತಿಳಿದ ವಿಚಾರ. ಅದು ಸಾವಿರಾರು ವರ್ಷಗಳಿಂದ ಇಂದೂ ಸಹ ಬೇಟೆಯಾಡುತ್ತಿರುವುದು ಅದೇ ರೀತಿ. ಆದರೆ ಮಾನವ ಆಹಾರಕ್ಕಾಗಿ ಬೇಟೆಯಾಡುತ್ತಿದ್ದಾಗ ಆ ಕಾಲದಲ್ಲಿ ಕಲ್ಲಿನ ಆಯುಧ, ಬಾಣಗಳು, ಬಲೆಗಳನ್ನು ಬೀಸಿ ಬೇಟೆಯಾಡುತ್ತಿದ್ದ. ಆದರೆ ಈ ಕಾಲದಲ್ಲಿ ಹಾಗಿಲ್ಲ. ಸಾಹಸ, ಯುಕ್ತಿ, ವಿದ್ಯೆ, ಅನುಭವ ಸಂಗ್ರಹ, ಸ್ಮರಣ ಶಕ್ತಿ ಮೊದಲಾದಂಥ ನಾನಾ ಯುಕ್ತಿಗಳಿಂದ, ವಿಧಾನಗಳಿಂದ ವಿಮಾನಗಳಲ್ಲಿ ಹಕ್ಕಿಯಂತೆ ಹಾರಬಲ್ಲ, ಸಾಗರದಲ್ಲಿ ಜಲಚರಗಳಂತೆ ಚಲಿಸಬಲ್ಲ, ನೆಲದ ಮೇಲೆ ಭೂಚರಗಳಂತೆ ನಡೆಯಬಲ್ಲ, ನಲಿಯಬಲ್ಲ, ಹುಲಿಯಂತೆ ಒಂದು ಸಲಕ್ಕೆ ಒಂದು ಪ್ರಾಣಿಯನ್ನು ಬೇಟೆಯಾಡುವನಲ್ಲ ಎಂದು ಮಾನವ. ಲಕ್ಷ ಲಕ್ಷಾಂತರ ಜನಗಳನ್ನು ಏಕಕಾಲದಲ್ಲಿ ಆಪೋಷಣ ತೆಗೆದುಕೊಳ್ಳಬಲ್ಲ ದೈತ್ಯನಾಗಿದ್ದಾನೆ. ಅಣುವಿಜ್ಞಾನ ಪ್ರಗತಿ ಜೀವನ ವಿಕಾಸಕ್ಕೆ ಬಳಸಿದ ಹಾಗೆಯೇ ಜೀವನ ವಿನಾಶಕ್ಕೂ ಬಳಸಬಲ್ಲವನಾಗಿದ್ದಾನೆ. ಆದರೆ ವಿನಾಶದ ಕೆಲಸವನ್ನು ಮಾಡಬಾರದು ಎನ್ನುತ್ತಾರೆ DVG ಅವರು. ಶಾಸ್ತ್ರಜ್ಞಾನ, ಯಂತ್ರಜ್ಞಾನ, ತಂತ್ರಜ್ಞಾನ ಎಲ್ಲ ಸಾಧಿಸುವ ಸಂದರ್ಭದಲ್ಲಿ ಸಾಹಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರೋ, ನಿನ್ನ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ, ಆದರೆ ಅವುಗಳಿಂದ ಸತ್ಫಲಗಳು ಸಿಗಲಿ ಮಾನವ ಸಮಾಜಕ್ಕೆ ಅನ್ನುತ್ತಾರೆ DVG ಅವರು. ಆದರೆ ಪ್ರಕೃತಿ ನಿಯಮ ವಸ್ತುಸ್ಥಿತಿ ಹಾಗಿಲ್ಲ. ವಿಕಾಸದಲ್ಲಿ ವಿನಾಶದ ಬೀಜ ಅಡಗಿದೆ. ಹುಟ್ಟಿನಲ್ಲಿ ಸಾವು ನಿರ್ಧಾರವಾಗಿರುತ್ತದೆ. ಸುಖದ ಜೀವನದಲ್ಲಿಯೇ ಕಷ್ಟ ಅಡಗಿರುತ್ತದೆ. ಮೃಷ್ಟಾನ್ನ ಭೋಜನದಲ್ಲೇ ಅಜೀರ್ಣದ ಭಯ ಇರುತ್ತೆ. ಈ ಸುಖದಲ್ಲಿ ದುಃಖ, ನಲುವಿನಲ್ಲಿ ನೋವು ಹೇಗೋ ಉಳಿದು ಬಿಟ್ಟಿರುತ್ತದೆ, ಹಾಗೆಯೇ ಅಯ್ಯೋ ನನ್ನ ಸುಖದಲ್ಲಿ ದುಃಖ ಅನುಭವಿಸುವಂತಾಯಿತೆ ಎಂದು ಅಳಬೇಕಾಗಿಲ್ಲ. ಕರ್ಮ ಶೇಷ ಉಳಿದಂತೆ ಅನುಭವಿಸುವುದಕ್ಕೆ ಸಿದ್ಧವಾದರೆ ಸಾಕು. ಆದ್ದರಿಂದ ಏನೇ ಕಷ್ಟ ಬಂದರೂ ಕೂಡ, ಏನೇ ಅಪಾಯವಿದ್ದರೂ ಕೂಡ ನೀನಳದೆ ಅದನ್ನು ಸೈರಿಸುವ ಮನೋಭಾವ ಬೆಳೆಸಿಕೋ ಅನ್ನುತ್ತಾರೆ DVG ಅವರು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು.
3: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
5: 2253445,
4: STD ಕೋಡ್ 08382, ಮೊಬೈಲ್ ಸಂಖ್ಯೆ 9480249.

0: 4:0. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5:00 ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9:00 ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಆತ್ಮೀಯ ಕೇಳುಗರೆ, 12ನೇ ವಿಶ್ವಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ June 14 ಪ್ರತಿದಿನ ಬೆಳಿಗ್ಗೆ 8:30 ಕಾರ್ಯಕ್ರಮ ಯೋಗಾಮೃತ. ತಪ್ಪದೆ ಕೇಳಿ ಯೋಗಾಮೃತ 102.3 MHz. ಈ ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿಯೂ ಆಲಿಸಬಹುದು.

ಆಕಾಶವಾಣಿ ಕಾರವಾರ ಕೆಳುವರೇ ಇದೀಗ ಭಾವಗೀತೆಗಳು ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಉಪಾಸನಾ ಮೋಹನ್ ಹಾಡಿರುವ ಗೀತೆ ಓ ಮಧುರ ಮನಸೆ ಅಮ್ಮನ ಮನಸೇ.

ಪಿ ಎ ಮಂಗಳ ಹಾಡಿರುವ ಭಾವಗೀತೆಯನ್ನ ಕೇಳಿದ್ರಿ. ಇದುವರೆಗೂ ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಹೊಸ ಕನ್ನಡ ಚಿತ್ರಗೀತೆಗಳು ಚೇತನ್ ಗಂಧರ್ವ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಮಾಸ್ ಲೀಡರ್ ಚಿತ್ರದ ಗೀತೆ, ಕವಿರಾಜ್ ಅವರ ಗೀತರಚನೆ, ಸಂಗೀತ ವೀರಸಮರ್ಥ.

ಕೃಷ್ಣ ಸನ್ ಆಫ್ ಸಿಎಂ ಚಿತ್ರಕ್ಕಾಗಿ ರಾಹುಲ್ ನಂಬಿಯಾರ್ ಹಾಗೂ ನಂದಿತಾ ಹಾಡಿರುವ ಗೀತೆ. ಗೌಸ್ಫೀರ್ ಅವರ ಗೀತ ರಚನೆ, ಸಂಗೀತ ಗುರುಕಿರಣ್ ಅವರದು.

ಹರಿಚರಣ್ ಹಾಗೂ ಅನುರಾಧ ಭಟ್ ಇವುಗಳ ಸ್ವರದಲ್ಲಿ ಹಾಡಿರುವ ನಾನು ನನ್ ಜಾನು ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಶ್ರೀಹರಿ, ಸಂಗೀತವಿದೆ ಶ್ರೀಧರ್ ಕಶ್ಯಪ್.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಮಂಜುಳಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕಾಗಿ ಕೆಜಿ ಯೇಸುದಾಸ್ ಹಾಗೂ ಎಲ್ಆರ್ಈಶ್ವರಿ ಹಾಡಿರುವ ಗೀತೆ. ಗೀತಪ್ರಿಯ ಅವರು ಬರೆದಿರುವ ಗೀತೆಗೆ ಸತ್ಯಂ ಅವರ ಸಂಗೀತ.

0: ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕಾಗಿ ಕೆಜಿ ಯಸುದಾಸ್ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಯನ್ನ ಕೇಳಿದಿರಿ.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಜಗ ಮೆಚ್ಚಿದ ಮಗ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ ಹುಣಸೂರು ಕೃಷ್ಣಮೂರ್ತಿ ಅವರ ಗೀತರಚನೆ, ಸಂಗೀತ ಸತ್ಯಂ ಅವರದು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಜಾಕ್ಪಾಟ್ನಲ್ಲಿ ಚಿತ್ರದ್ದು. ಹಾಡಿದ್ದಾರೆ ಎಲ್ಲಾರೇಶ್ವರಿ, ಎಂಎನ್ ಬಾಬು ಅವರ ಗೀತರಚನೆ, ಸಂಗೀತ ಜಿ ಕೆ ವೆಂಕಟೇಶ್.

ಸುರಿದಾಗ ಕಿಕ್ಕೇರಲಿಲ್ಲ ನನಗಾಗ, ಎದುರಲ್ಲಿ ನೀ ನಿಂತುಕೊಂಡಾಗ ಮತ್ತೇ

ಕಾಮನಾವಿಲ್ಲಂತೆ ಕಣ್ಣೆರಡು ದ್ರಾಕ್ಷೆಯ ಹಣ್ಣಂತೆ ಕೆನ್ನೆಗಳು ಗುಲಾಬಿ ಹೂವಂತೆ ನೀನಿರಲು ನನಗಿನ್ನು ಏನು ಚಿಂತೆ

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಯುಗಳ ಸ್ವರದಲ್ಲಿ ಹಾಡಿರುವ ಒಂದು ಮುತ್ತಿನ ಕತೆ ಚಿತ್ರದ ಗೀತೆ ಜಿ ಉದಯಶಂಕರ್ ಅವರ ಗೀತ ರಚನೆ, ಸಂಗೀತ ಎಲ್ ವೈದ್ಯನಾಥನ್ ಅವರದು.

ಒಂದು ಮುತ್ತನ ಕತ್ತೆಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್, ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಪೆದ್ದ ಗೆದ್ದ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಗೀತ ರಚನೆ, ಸಂಗೀತ ಕೆ ವಿ ಮಹಾದೇವನ್.

0: చెలువలి నదు నదు తిరువ
1: ದೀಪ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಎಂಎನ್ ವ್ಯಾಸರಾವ್ ಅವರ ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಮಂಜುಳಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 10:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುವಿರಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR at

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಕೇಳ್ತಾ ಇದ್ರ 102.9 FM. ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. 10:05:40 ಸಮಯ ಆಗಿದೆ. ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳು ಮುಂದಕ್ಕೆ ಮುಂದಕ್ಕೆ ಬಂದಿದೆ. ಒಂದಷ್ಟು ಕೆಲಸ ಕಾರ್ಯಗಳಾಗಿದೆ, ಶಾಲೆ ಕಾಲೇಜು ಅಡುಗೆ ತಿಂಡಿ ಪೂಜೆ ಇವೆಲ್ಲವನ್ನು ಕೂಡ ಮುಗಿಸಿ ಸ್ವಲ್ಪ ನಿರಾಳ ಆಗಿರಬಹುದು. ನಿಮಗೋಸ್ಕರ ಚಂದದ ಹಾಡುಗಳು ಕೂಡ ಸಿದ್ಧ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬುಧವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು. ಸೊಗಸಾದ ಹಳೆಯ ಹಾಡುಗಳನ್ನ ಕೇಳ್ತಾ ಹೋಗೋಣ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಚಂದದ ಹಾಡುಗಳನ್ನ ಕೇಳಿ ಆನಂದ ಪಡಿ ಅಂತ ಹೇಳ್ತಾ ಮೊದಲ ಹಾಡು ಮಗ ಮೊಮ್ಮಗ ಚಿತ್ರದ ಗೀತೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚಿ ಉದಯ ಶಂಕರ್ ಅವರು ಬರೆದಿದ್ದಾರೆ. ಎಂ ರಂಗರಾವ್ ಅವರ ಸಂಗೀತ ಇದೆ. ಅದರ ಜೊತೆಗೆ ಮತ್ತೊಂದು ಹಾಡು ಮನೆ ಬೆಳಗಿದ ಸೊಸೆ ಚಿತ್ರದ ಗೀತೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಒಂದಷ್ಟು ಹಾಡುಗಳನ್ನ ಬಹುಶಃ ನೀವು ಬಹಳ ಅಪರೂಪಕ್ಕೆ ಕೇಳ್ತಾ ಇದ್ರಾ ಅಂತ ಅನ್ಕೊಂಡು ಅಪರೂಪದ ಹಾಡುಗಳನ್ನ ಆರಿಸಿ ಕೊಡ್ತಾ ಇದ್ದೇನೆ. ಯಾವ ಹಾಡುಗಳನ್ನ ಯಾವಾಗ ಯಾವಾಗ ಕೇಳಿದ್ದೀರೋ ಗೊತ್ತಿಲ್ಲ, ನಾನಂತೂ ಅಪರೂಪದ ಹಾಡುಗಳು ಅಂತ ಅನ್ಸಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ಗೆ ಪ್ಲೇಲಿಸ್ಟ್ ರೆಡಿ ಆಗಿದೆ. ತಗೊಳ್ಳಿ ನಿಮ್ಮಿಷ್ಟದ ಹಳೆಯ ಹಾಡುಗಳು.

0: ದಿಟ ಏಳು ಏಳು ಆ ತಾಯಿ ಏನಾಯ್ತು ದಿಟ ಏಳು
1: ನಂಬೋಕಿಲ್ವಾ ಈಗಿನ ಕಾಲದಾಗ ತೆಂಗಿನಕಾಯಿ ಕೊಡ್ತಾರ ನನ್ನ ತಲಕಾಯಿಗಿಂತ ತೆಂಗಿನಕಾಯಿಗೆ ಬೆಲೆ ಹೆಚ್ಚು

0: ಅದು ಮದ್ವೆ ಮನ್ಯಾಗೊಂದು ಪಂಚಾಂಗಿ ಗಿಣಿಯುತ್ತು ಹಾಗೆ ನಿನ್ನ ಕಚ್ತು ದ್ಯಾವರಾಣೆ ದ್ಯಾವರಾಣೆ.
1: ಯಾಕ ಕತ್ತೀಯ ನಿನ್ಗೆ ಆಸಕ್ತಿ ನನ್ ವಾಸು ಇಯ್ಯ ಮೋಸ ಮಾಡ್ತೀಯಾ?

0: ಅಬ್ಬಾ ಎಂತ ಚಂದದ ಹಾಡೋ ಇಬ್ಬರು ಮೇರು ಗಾಯಕಿಯರು ಎಸ್ ಜಾನಕಿ ಹಾಗೆ ಪಿ ಲೀಲಾ ಅವರ ಯುಗಳ ಹಾಡುಗಾರಿಕೆ, ಚಿವುದೇ ಶಂಕರ್ ಅವರು ಬರೆದಿದ್ರು, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ, ಮಣ್ಣಿನ ಮಗಳು ಚಿತ್ರದ ಹಾಡನ್ನ ಕೇಳಿದ್ರಿ, ಹಾಗೇನೆ ಕಾಣದ ಕೈ ಚಿತ್ರದ ಹಾಡು ಕೂಡ ಕೇಳಿ ಬಂತು, ಬಿರುಸಿನ ದುಂಬಿ ಅಂತ. ಎಸ್ ಜಾನಕಿ ಹಾಗೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು ಎಂ ಎನ್ ಬಾಬು ಅವರು ಬರೆದದ್ದು, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.
1: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ

ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.

10:52 ಸಮಯ ಆಗಿದೆ. ಬಿಸಿಲು ನಗರಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಹೇಳ್ತಾ ಇದ್ರೆ ಹಳೆಯ ಹಾಡುಗಳು ಅಂತ ಎಂದೂ ಕೇಳರಿಯದ ಹಾಡುಗಳ ಪ್ರಸಾರ ಚೆನ್ನಾಗಿದೆ. ಮುಂಜಾನೆಯಿಂದ ಬೆಳಗ್ಗೆ ರಾತ್ರಿವರೆಗೂ ಇಂಥ ಹಾಡುಗಳನ್ನೇ ಪ್ರಸಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ರೆ, ಇನ್ನು ಹಾಡುಗಳೇನು ಅಪರೂಪದ್ದು, ಚೆನ್ನಾಗಿದೆ, ಪ್ರಯತ್ನಕ್ಕೆ ಧನ್ಯವಾದ ಅಂತ ಮಹಾಲಿಂಗಪ್ಪ ಜಾಲವಾದಿಯವರು, ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಅವರು ಕೂಡ ವಿಶೇಷವಾದ

ರಾಧಾಕೃಷ್ಣ ಅವರು ಹೇಳ್ತಾ ಇದ್ರೆ ಹಳೆಯ ಹಾಡುಗಳು ಅಂತ ಎಂದೂ ಕೇಳರಿಯದ ಹಾಡುಗಳ ಪ್ರಸಾರ ಚೆನ್ನಾಗಿದೆ. ಮುಂಜಾನೆಯಿಂದ ಬೆಳಗ್ಗೆ ರಾತ್ರಿವರೆಗೂ ಇಂಥ ಹಾಡುಗಳನ್ನೇ ಪ್ರಸಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ರೆ, ಇನ್ನು ಹಾಡುಗಳೇನೋ ಅಪರೂಪದ್ದು, ಚೆನ್ನಾಗಿದೆ, ಪ್ರಯತ್ನಕ್ಕೆ ಧನ್ಯವಾದ ಅಂತ ಮಹಾಲಿಂಗಪ್ಪ ಜಾಲವಾದಿ ಅವರು, ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಅವರು ಕೂಡ ವಿಶೇಷವಾದ ಅಪರೂಪಕ್ಕೆ ಕೇಳದೇ ಇರುವಂತ ಕೇಳಿ ತಲೆಗೆ ಕೆಲಸ ಕೊಡುವಂತ ಅಂದ್ರೆ ಈ ಫಿಲ್ಮ್ ಎಲ್ಲಿ ನೋಡಿದ್ವಿ ಅಂತ ಹಳೆಯ ಮುತ್ತು ರತ್ನಗಳಂತಹ ಹಾಡುಗಳನ್ನ ಪ್ರಸಾರ ಮಾಡ್ತೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ. ಆಮೇಲೆ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ ಮುಂಜಾನೆಯಿಂದ ಪ್ರಸಾರವಾದ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಸೊಗಸು, ಓಲ್ಡ್ ಇಸ್ ಗೋಲ್ಡ್ ಹಿತವಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾರೆ. ಯಾರು ರಮೇಶ್ ರಂಗ ವಿದ್ಯಾರ್ಥಿ ಅರ್ಜುನ್ ರಾಯಚೂರಿನಿಂದ, ಪ್ರಾರಂಭದಲ್ಲೇ ತುಂಬಾ ಚಂದದ ಹಾಡುಗಳ ಪ್ರಸಾರ ಕೇಳಿ ತುಂಬಾನೇ ಖುಷಿಯಾಯಿತು, ಎಸ್ ಪಿ ಬಾಲು ಜಾನಕಮ್ಮ ಅವರ ಹಾಡಿದ ಹಾಡು ಫುಲ್ ಜೋಶ್ ಇತ್ತು ಅಂತ ಹೇಳ್ತಾರೆ. ಸಂಧ್ಯಾ ಮೋಹನ್ ಅವರು ಸಂದೇಶ ಕಳಿಸಿದರೆ, ಭವ್ಯ ಹೆಸರುಘಟ್ಟದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಬೆಳಗಿನಿಂದನೂ ಕೂಡ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಭೂ ಸಂರಕ್ಷಣೆ ಭೂಮಿಯ ಕುರಿತಾದ ವಿಶೇಷ ಮಾಹಿತಿ ಉಪಯುಕ್ತ ಚಿಂತನೀಯವಾಗಿತ್ತು, ಮಾಹಿತಿಯ ಜೊತೆಗೆ ಪ್ರಸಾರವಾದ ಹಾಡುಗಳು ಕೂಡ ಖುಷಿಯನ್ನ ಕೊಡ್ತಾ ಇದೆ, ಕಾರ್ಯಕ್ರಮ ಮನರಂಜನೆಯನ್ನ ಹೆಚ್ಚು ಮಾಡ್ತಾ ಇದೆ, ಜ್ಞಾನ ಮತ್ತೆ ಮನರಂಜನೆಯ ಸುಂದರ ಸಂಯೋಜನೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಹಾಗೇನೆ ಕಾರ್ಯಕ್ರಮ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರೆ, ಹೀಗೆ ನಿಮ್ಮ ಸಂದೇಶಗಳು ಬರ್ತಾ ಇದೆ. ಈಗ ನಾವು ನಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹೌದು, ಹಳೆಯ ಚಿನ್ನದ ಹಾಡುಗಳು, ಅಪರೂಪದ ಹಾಡುಗಳನ್ನ ಕೇಳಬೇಕು ಅಂದ್ರೆ ನೀವು ವಿವಿಧ ಭಾರತಿ 102.9 FM ಟ್ಯೂನ್ ಮಾಡಿ ನಿರಂತರವಾಗಿ ಒಂದು ಗಂಟೆಯ ಕಾಲ ಅಂದ್ರೆ ಯಾವುದೇ ರೀತಿಯ ಅಡೆ ತಡೆ ಇಲ್ಲದೆ ವೈವಿಧ್ಯಮಯ ಧ್ವನಿಗಳು, ಬೇರೆ ಬೇರೆ ಸಾಹಿತಿಗಳು, ಹಲವು ಸಂಗೀತ ಸಂಯೋಜಕರ ಹಾಡುಗಳು ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಪ್ರತಿ ಬೆಳಗ್ಗೆ ಮತ್ತೆ ಪ್ರತಿ ಸಂಜೆ ನೀವು ಕೇಳೋದಕ್ಕೆ ಸಾಧ್ಯ. ಅಂದ ಚಂದದ ಹಾಡುಗಳ ಈ ಜರ್ನಿ ಮುಂದುವರಿತಾ ಇದೆ. ನಂದಗೋಕುಲ ಚಿತ್ರದ ಹಾಡನ್ನ ನೀವು ಕೇಳ್ತೀರಿ, ಪಿ ಬಿ ಶ್ರೀನಿವಾಸ್ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಬ್ಬರು ಗಾಯಕರು ಹಾಡಿದ್ದಾರೆ, ಉದಯಶಂಕರ್ ಅವರ ಸಾಹಿತ್ಯ ಹಾಡಿಗಿದೆ, ಅದರ ಜೊತೆಗೆ ಸ್ವಯಂವರ ಚಿತ್ರದ ಹಾಡು ಕೂಡ ಕೇಳಿಬರುತ್ತೆ, ಅರಂಜಗೋಪಾಲ್ ಅವರು ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ ಅವರ ಹಾಡುಗಾರಿಕೆ.

ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕೇಳ್ತಾ ಇದ್ದೀರಾ ಅಪರೂಪದ ಹಳೆಯ ಮಧುರವಾದ ಇಂಪಾದ ಹಾಡುಗಳನ್ನ ಕೇಳ್ತಾ ಇದ್ರಾ? ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಗೆ ತಲುಪಿಸಿದ್ದೀರಿ. ಮಂಜುನಾಥ್ ಅವರು ಇಂದರ್ಗಿಂದ ಹೇಳ್ತಾ ಇದಾರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸೂಪರ್ ಆಗಿದೆ, ಕೇಳದೇ ಇರುವಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳಿದ್ರೆ, ಸುಭಾನ್ ಕೋರಿ ಹಂಪಸಾಗರದಿಂದ ಅದ್ಭುತವಾದ ಹಾಡುಗಳು, ಮಣ್ಣಿನ ಮಗಳು ಹಾಡು ಸೂಪರೋ ಸೂಪರೋ ಅಂತ ಹೇಳ್ತಾರೆ. ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಬಹಳ ದಿನಗಳ ನಂತರ ಯಾವ ಏನೋ ಒಂದು ಹಾಡು ಕೇಳಿದೆ, ಧನ್ಯವಾದ ಅಂತ ಹೇಳ್ತಾರೆ. ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಇಂಥ ಹಾಡುಗಳನ್ನ ಕೇಳ್ತಾ ಇಡೀ ದಿನ ಊಟ ತಿಂಡಿ ಏನು ಇಲ್ಲದೆ ಇರಬಹುದು, ಧನ್ಯವಾದ ಅಂತ ಭಾಸ್ಕರ್ ಅವರು ಯಶವಂತಪುರದಿಂದ ಮೆಸೇಜ್ ಮಾಡಿದರೆ. ಚೇತನ್ ಅವರು ರಾಮನಗರದಿಂದ, ಇವತ್ತು ತುಂಬಾ ಚೆನ್ನಾಗಿರೋ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಹಳೆಯ ಹಾಡುಗಳ ಸರೋವರದ ಹೊಸ ನೀರಿನ ಸ್ನಾನ ಹಿತಕರ ಅನ್ನಿಸ್ತಾ ಇದೆ, ಈ ಹೊಸ ನೀರನ್ನ ನೀವು ಎಲ್ಲಿಂದ ತಂದ್ರಿ? ನಾನು ಹಾಗೆ ನನ್ನ ಹಿರಿಯ ನಾಗರಿಕ ಮಿತ್ರರೆಲ್ಲರೂ ಒಂದ್ ಕಡೆ ಸೇರಿ ಕಾರ್ಯಕ್ರಮವನ್ನ ತಪ್ಪದೆ ಕೇಳ್ತೇವೆ. ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತವಾದ ಬಾಡಿಗೆ ರೂಮ್ ಅನ್ನ ಪಡ್ಕೊಂಡು ಅದಕ್ಕೆ ರೇಡಿಯೋ ಕೇಳುಗರ ಸಂಘ ಅಂತ ಹೆಸರಿಡ್ತೇವೆ ಅಂತ ಚಂದದ ಸಂದೇಶ ಕಳಿಸ್ಕೊಟ್ಟಿದ್ರೆ, ತುಂಬಾ ಚೆನ್ನಾಗಿದೆ ನಿಮ್ಮ ಆಲೋಚನೆ, ಖಂಡಿತವಾಗ್ಲೂ ನೀವು ಮಾಡಿ ಅಲ್ಲಿ ಒಂದು ರೇಡಿಯೋ ಪೋಸ್ಟರ್ ಹಾಕಿ 102.9 FM ವಿವಿಧ ಭಾರತಿ ಅಂತ ಹಾಕಿ ಎಲ್ಲರಿಗೂ ವಿವಿಧ ಭಾರತಿಯನ್ನ ಕೇಳಿಸಿ ನೀವು ಈ ಒಂದು ಪ್ರಯತ್ನ ಸಾಗ್ಲಿ ಅಂತ ಹೇಳ್ತಾ, ವರಲಕ್ಷ್ಮಿ ಅವರು ಪಿಣ್ಯದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಬೆಳಗಿನಿಂದಲೂ ಕೂಡ ಕಾರ್ಯಕ್ರಮವನ್ನ ಕೇಳ್ತಾ ಇದೀವಿ, ನಾದೋಪಾಸನೆಯಲ್ಲಿ ಭಕ್ತಿ ಗೀತೆ, ಶಿವಾಜಿ ಅವರ ತಾಯಿ ಜೀಜಾಬಾಯಿಯ ಕತೆ, ದೇಶಭಕ್ತಿ, ಕನ್ನಡ ರತ್ನ ಭಂಡಾರದಲ್ಲಿ ಅಯ್ಯಂಗಾರ ಅವರ ಮಾತುಗಳು, ದಿನ ವಿಶೇಷತೆ, ಮಾತು ಮಾಹಿತಿ ಎಲ್ಲವೂ ಕೇಳ ಸೂಪರ್ ಆಗಿತ್ತು, ಸಂತೋಷ ಆಗ್ತಾ ಇದೆ. ಉತ್ತಮ ಗುಣಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿ ವಿವಿಧ ಭಾರತಿ ಪ್ರಸಾರ ಮಾಡ್ತಾ ಇದೆ. ಈಗ ಪ್ರಸಾರ ಆಗ್ತಾ ಇರುವಂತಹ ಹಳೆಯ ಅಪರೂಪದ ಹಾಡುಗಳನ್ನ ಕೇಳಿ

ನನ್ಗೆ ಅನಿಸ್ತಾ ಇದೆ ಎಲ್ಲೆಲ್ಲಿ ಹುಡ್ಕೊಂಡು ತಗೊಂಡು ಬರ್ತೀರಪ್ಪ ಇಂಥ ಹಾಡುಗಳನ್ನು ಅಂತ ಹೇಳ್ತಾ ಇದ್ರೆ, ವಿವಿಧ ಭಾರತಿ ಅಥವಾ ಆಕಾಶವಾಣಿಯ ಭಂಡಾರ ಏನಿದೆಯಲ್ಲ ಅದು ಒಂದು ರೀತಿ ಸಾಗರ ಸಮುದ್ರ ಇದ್ದ ಹಾಗೆ. ಅಲ್ಲಿ ನಾವು ಎಷ್ಟು ಆಳಕ್ಕೆ ಇಳಿದು ನಾವು ನಮಗೆ ಬೇಕಾದಂಥ ವಸ್ತುಗಳನ್ನು ಹುಡುಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಮರಾವತಿ ಹರಿಕುಮಾರ್ ಅವರು ಕೂಡ ಅಪರೂಪದ ಹಳೆಯ ಹಾಡುಗಳು ಧನ್ಯವಾದ ಅಂತ ಹೇಳ್ತಾರೆ. ನಾವು ಹಳೆಯ ಬಂಗಾರದಂತಹ ಹಾಡುಗಳನ್ನು ಕೇಳುವಾಗ ನಮ್ಮ ಬಾಲ್ಯದಲ್ಲಿ ಹಿರಿಯರು ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆಗೆ ಕೇಳಿ ನಲಿದಾಡಿದ ನೆನಪು ಮತ್ತೆ ಮತ್ತೆ ಬೇರೆ ಬೇರೆ ಮಧುರವಾದ ಹಾಡುಗಳಿಂದ ಮರುಕಳಿಸುತ್ತೆ ಅಂತ ಉಮೇಶ್ ಅವರು ಸಿರಿಗೆರೆ ಇವರ ಸಂದೇಶ ಹೇಳ್ತಾ ಇದೆ. ಶುಭೋದಯ, ಹಳೆಯ ಅಪರೂಪದ ಹಾಡುಗಳನ್ನು ಕೇಳೋದಕ್ಕೆ ಸೊಗಸಾಗಿದೆ ಅಂತ ಅನಸೂಯಮೂರ್ತಿ ಮತ್ತಿಕೆರೆಯಿಂದ ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ಅವರು ಕೂಡ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಸಪ್ನ ಹೊಯ್ಸಳ ಅಪರೂಪದ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳಿದ್ರೆ, ಚಂದ್ರಮುಖಿ ITI ಲೇಔಟ್ ಮಲ್ಲತ್ತಹಳ್ಳಿಯಿಂದ ಅಣ್ಣಂದಿರೋ ತಂಗಿಯನ್ನ ಗೇಲಿ ಮಾಡುವ ಹಾಡನ್ನ ಕೇಳಿ ಖುಷಿಯಾಯ್ತು, ಪ್ರಸಾರ ಮಾಡಿದಕ್ಕೆ ಧನ್ಯವಾದ ಅಂತ. ಗೀತಾ ನಾಗಪ್ಪ ಪವನ್ ಶಿವಮೊಗ್ಗ, ಹಾ ಬಹಳ ಖುಷಿಯಾಯ್ತು ಅಂತ ಹೇಳ್ತಾ ಇದ್ದಾರೆ ವಿವಿಧ ವಾರ್ತೆಗೆ. ವಿವಿಧ ವಾರ್ತೆಯಲ್ಲಿ ಪ್ರಸಾರ ಆಗ್ತಾ ಇರುವ ಹಳೆಯ ಕನ್ನಡ ಚಿತ್ರಗೀತೆಗಳು ಮತ್ತೆ ಇದು ಯಾವ ಸಿನಿಮಾದ ಹಾಡು ಅಂತ ಕೇಳಿದಿರಲ್ಲ, ನಾ ಹೇಳಿದ್ನಲ್ವಾ ಯಾವ ಸಿನಿಮಾದ ಹಾಡು ಅಂತ ಹೇಳಿ, ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ನಾನು ಇದು ಯಾವ್ದು ಗೊತ್ತಾ, ಪ್ರಿಯ ಸಖಿ ಪ್ರಿಯಂ ವದೆ, ಇದು ಸ್ವಯಂವರ ಚಿತ್ರದ ಹಾಡಾಗಿತ್ತು. ಒಂದು ಇಬ್ರು ಮೂರು ಜನ ಕೇಳಿದ್ರೆ ಇದು ಯಾವ ಸಿನಿಮಾ ಹಾಡು ಅಂತ ಹೇಳಿ. ಅದರ ಜೊತೆಗೆ VBI ಕಾರ್ಯಕ್ರಮದಲ್ಲಿ 10 ಗಂಟೆಯಿಂದ 11 ಗಂಟೆ ಎಲ್ಲವೂ ಕೂಡ ಟಾಪ್ ಹಾಡುಗಳು ಅಂತ ಹೇಳಿ ನಿರ್ಮಲ್ ಅವರು ಮೆಸೇಜ್ ಮಾಡಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಒಳ್ಳೊಳ್ಳೆಯ ಹಾಡುಗಳಿಗೆ ಧನ್ಯವಾದಗಳು. ಎಸ್ಪೆಷಲಿ ಮಂಜುಳನಾದ ಕಾಲೇಜ್ ಡೇಸಲ್ಲಿ ಕೇಳ್ತಾ ಇದ್ವಿ ಅಂತ ಶೈಲಿನಿ ಮುರಳೀಧರ್ ಅವರು ಹೇಳಿದ್ರೆ, ಹಲಸೂರು ರಾಜೇಶ್ ಹಳೆ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ಮಾತ್ರ ಕೇಳೋದಕ್ಕೆ ಸಾಧ್ಯ ಅಂತಾರೆ. ಇನ್ನು ಚಿನ್ನದ ಗೀತೆಗಳು ಅಂತ CN ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಹನುಮಂತು, ನಾವಂತೂ ಮುದ್ದಾದ ಹಾಡುಗಳನ್ನು ಕೇಳ್ತಾ ಬೇಕರಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅರುಣ ಮೈತ್ರಿಯವರು. ಮತ್ತೆ ಯಾವ ಜನ್ಮದ ಮೈತ್ರಿಯ ಮಂಜುಳ, ನಾದ ಎಸ್ ಜಾನಕಿಯವರ ಧ್ವನಿ, ಕಲ್ಪನಾ ಅವರ ಅಭಿನಯವನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ವರಲಕ್ಷ್ಮಿಯವರ ಸಂದೇಶ. ಎಲ್ಲ ಹಾಡುಗಳು ಸೂಪರೋ ಸೂಪರು, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಿ ವಿರೂಪಾಕ್ಷಪ್ಪ, ಬಿ ಶಿಲ್ಪಾ, ಮಂಜುನಾಥ ಹೊಸಪೇಟೆ ಹೊಸ ವಿಜಯನಗರದಿಂದ ಶುಭೋದಯ, ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ಚಾಮರಾಜನಗರ ತಾಲೂಕು ಕಬ್ಬೆಪುರದ ಮಂಜುನಾಥ್ ಮತ್ತು ವಿಷ್ಣುವರು, ತೀರ್ಥೇಶ್ ಚನ್ನಪಟ್ಟಣದಿಂದ, ಹೀಗೆ ಸಂದೇಶಗಳ ಸುರಿಮಳೆನೇ ಬಂದಿದೆ ನಮಗೆ. ಎಲ್ಲ ಹಾಡುಗಳು ಕೂಡ ತುಂಬಾ ಇಷ್ಟ ಆಯಿತು ಅಂಥೇಳಿ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ನಿಮ್ಮ ಸಂದೇಶಗಳಿಗಾಗಿ ಧನ್ಯವಾದಗಳು.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ

ರಾಜು ಸಿಂಪಿ ಒಳ್ಳೆಯ ಹಾಡುಗಳು ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಬೆಟಗೇರಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇಂತಹ ಹಾಡುಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು. ಸಂಧ್ಯಾ ಮೋಹನ್ ಅವರು, ಯಾವ ಜನ್ಮದ ಮೈತ್ರಿ ಸಿನಿಮಾ ಹಾಡು ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಗಂಗಾವತಿ ತಾಲೂಕು ಹೇರೂರಿನಿಂದ ಗಂಗಪ್ಪ ಬಡಿಗೇರಿ ಅವರು ಕೂಡ ಒಳ್ಳೊಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತಾರೆ. 10:47 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡುಗಳನ್ನ ಕೇಳೋಣ. ಬನ್ನಿ, ಬಾಳ ಪಂಜರ ಚಿತ್ರದ ಹಾಡು, ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಅದರ ಜೊತೆಗೆ ಬಾಳುವೆ ನಿನಗಾಗಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ಕೆ ಎಚ್ ನಾರಾಯಣ ಸ್ವಾಮಿ ಅವರದ್ದು.

ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ಎಲ್ಲ ಭಾವಗಳು ಇರುವಂತಹ ಹಾಡುಗಳು ಕೂಡ ಪ್ರಸಾರವಾಗುತ್ತೆ. ವಿವಿಧ ಭಾರತಿ ಅಂದ್ರೆ ಸೂಪರ್ ಸಾಂಗ್ಸ್ ಅಂತ ಅರ್ಥ ಅಂತ ಶ್ರೀನಾಥ್ ಅವರು ಹೇಳ್ತಾರೆ. ಚಿನ್ನದಂತ ಅಪರೂಪದ ಹಳೆಯ ಹಾಡುಗಳು ಸೂಪರ್ ಸೂಪರ್ ಅಂತ ರೇಖಾ ರವಿಕುಮಾರ್ ಆಟಿನಗರ ಬೆಂಗಳೂರಿನಿಂದ ಹೇಳಿದ್ರೆ, ಇಂತಹ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಸಮಾಧಾನ ಚಿತ್ತವಾಗಿದೆ ಮನಸ್ಸು ಅಂತ ನಾಗರತ್ನ ಅವರು ಹೇಳ್ತಾ ಇದಾರೆ. ಮತ್ತೆ ಅಬ್ಬ ಎಂತ ಅಪರೂಪದ ಹಾಡುಗಳು ಅಂತ ಹೇಳ್ತಾ ಇದ್ರೆ, ಜೊತೆಗೆ ಯಾರಿದು ರೋಹಿತ್ ದಾಸನ್ಪುರ, ಹ್ಯಾಟ್ಸ್ ಅಪ್ ಟು ಯು, ಬೆಳಗಿನಿಂದ ಇಲ್ಲಿವರೆಗೂ ಎಷ್ಟು ಅದ್ಭುತವಾದ ಹಾಡುಗಳನ್ನ ಕೇಳಿಸ್ತಾ ಇದ್ರ. ಓಲ್ಡ್ ಇಸ್ ಗೋಲ್ಡ್ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾ ಹಾಡುಗಳನ್ನ ನಾನು ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು ಅಂತ ಹೇಳ್ತಾ ಇದ್ರೆ, ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಮತ್ತೆ ಗದಗ್ ಬೆಟ್ಕೇರಿಂದ ನಾಗರಾಜ್ ರಾಜು, ಅದ್ಭುತವಾದ ಹಾಡುಗಳು ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಹಾಡುಗಳನ್ನ ಕೇಳ್ತಾ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಗೆ. ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ಹಾಡುಗಳ ಆಯ್ಕೆಗೆ ಧನ್ಯವಾದ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ವಿವಿಧ ಭಾರತಿಯನ್ನ ಯಾವಾಗ್ಲೂ ಕೇಳ್ತಾ ಇರಿ, ಮನಸ್ಸಿಗೆ ಖಂಡಿತವಾಗ್ಲೂ ಖುಷಿಯಾಗತ್ತೆ. ಅಡೆತಡೆ ಇಲ್ಲದೆ ನಿತ್ಯ ನಿರಂತರವಾಗಿ ಮಾಹಿತಿ ಶಿಕ್ಷಣ ಮನರಂಜನೆಗೆ ಹೆಸರಾಗಿದೆ ಆಕಾಶವಾಣಿ, ಅದರಲ್ಲೂ 102.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಬಂಗಾರದ ಕಳ್ಳ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಹಾಡಿಗೆ ದನಿಯಾಗಿದ್ದಾರೆ ಬಿ ವಸಂತ ಮತ್ತು ಪಿ ಬಿ ಶ್ರೀನಿವಾಸ್, ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ಸತ್ಯಂ ಅವರ ಸಂಗೀತ. ಬೆಳಗ್ಗೆಯಿಂದ ಇಷ್ಟು ಹೊತ್ತಿನವರೆಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ, ಅಲ್ಲಿವರೆಗೂ ತಪ್ಪದೆ ಕೇಳ್ತಾ ಇರಿ ವಿವಿಧ ಭಾರತಿ 102.9 FM ನಿಮ್ಮ ನಿತ್ಯದ ಸಂಗಾತಿ ವಿವಿಧ ಭಾರತಿ.

0: ಕೇಳುಗರೇ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن AIR ایپ پہ دستیاب
3: آکاشوانی انیک تمل نکلچوں نیوز آن AIR ایپل کھڑکوں

24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸರ್ವಕಾಲಿಕ ಗರಿಷ್ಠ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ನಗರದ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅನಾಹುತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತರು ಸೂಚಿಸಿರುವ ಹಿನ್ನೆಲೆಯಲ್ಲಿ ಮಳಿಗೆಗಳ ಮುಂಭಾಗದ ಒತ್ತುವರಿಗಳು ಹಾಗೂ ಅನಧಿಕೃತ ಮಳಿಗೆಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಈ ವರ್ಷದ ಅಕ್ಟೋಬರ್ನಲ್ಲಿ ಜಿಕೆವಿಕೆ ಆವರಣದಲ್ಲಿ ನಡೆಯುವ ಕೃಷಿ ಮೇಳ 2026 ಅಂಗವಾಗಿ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅರ್ಜಿ ಆಹ್ವಾನಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯದ ಜಾಲತಾಣ ಸಂಪರ್ಕಿಸಬಹುದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 9 ಅಂಕಗಳ ಏರಿಕೆಯಾಗಿ 76,818 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 1 ಅಂಕ ಇಳಿಕೆ ಕಂಡು 23,988 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 31 ಪೈಸೆ ಏರಿಕೆಯೊಂದಿಗೆ 94.29 ರೂಪಾಯಿಯಷ್ಟಿದೆ. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಆಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ಧ 3-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ಲಿಯೋನಲ್ ಮೆಸ್ಸಿ ಈ ಪಂದ್ಯದಲ್ಲಿ ಅರ್ಜೆಂಟೀನಾ ಪರ ಹ್ಯಾಟ್ರಿಕ್ ಗೋಲು ಗಳಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1:00.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ರೂ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನ ಆರಂಭಿಸ್ತಾ ಇದ್ದೀನಿ. ಸಮಯ ಆಗಿದೆ ಸರಿಯಾಗಿ 11:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗೋಕೆ ಬಂದಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಹೊಸ ಹೊಸ ಗೀತೆಗಳನ್ನ ಕೇಳುವಂತ ಸಮಯವಿದು. ಮೂಡಿ ಬರ್ತಾ ಇದೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ. ಇವರಿಗೆ ಜೊತೆಯಾಗಿದ್ದಾರೆ ಸುನೀತಾ ಗೋಪರಾಜು. ಸಾಹಿತ್ಯ ಗೌಸ್ಪೀರ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಸುಮಧುರಾನುಭವಾನುದಿನ ಕೊಡಿಸುವ ವಿವಿಧ ಭಾರತಿ, ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 11:32:25 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇದು ಕಲಾ ಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಇದು. ಇಂದಿನ ಕಲಾ ಭಾರತಿಯ ಅತಿಥಿ ಬಹುಭಾಷಾ ನಟಿ ಸಿಂಧು ಮೆನನ್. ಅವರ ಬಗ್ಗೆ ಮಾತಾಡ್ತಾ ಸ್ವಲ್ಪ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಸಿಂಧು ಮೆನನ್ ಅಭಿನಯದ ಕೆಲವು ಗೀತೆಗಳನ್ನು ಕೂಡ ಆಲಿಸೋಣ ಇಂದಿನ ಕಲಾಭಾರತಿಯಲ್ಲಿ. ಮೂಡಿ ಬರ್ತಾ ಇದೆ ರಶ್ಮಿ ಚಿತ್ರದಿಂದ ಬಿಆರ್ ಛಾಯಾ ಅವರ ಗಾಯನದಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಗಸ್ತ್ಯ ಅವರ ಸಂಗೀತ ಸಂಯೋಜನೆ ಇದೆ.

ಕಲಾಭಾರತಿಯಲ್ಲಿ ನಟಿ ಸಿಂಧು ಮೆನನ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಸಿಂಧು ಮೆನನ್ ಅವರು ದಕ್ಷಿಣ ಭಾರತದ ಚಲನಚಿತ್ರ ರಂಗದಲ್ಲಿ ವಿಶೇಷವಾಗಿ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಗುರುತಿಸಿಕೊಂಡಿರುವ ಜನಪ್ರಿಯ ನಟಿ. ಬೆಂಗಳೂರಿನ ಒಂದು ಮಲಯಾಳಿ ಕುಟುಂಬದಲ್ಲಿ ಇವರು ಹುಟ್ಟಿದ್ರು. ಇವರು ಉತ್ತಮ ಭರತನಾಟ್ಯ ಕಲಾವಿದೆ ಕೂಡ ಹೌದು. 1994 ತೆರೆ ಕಂಡ ರಶ್ಮಿ ಚಿತ್ರದ ಮೂಲಕ ಬಾಲನಟಿಯಾಗಿ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ರು. 1999 ತೆರೆ ಕಂಡಂತಹ ಪ್ರೇಮ ಪ್ರೇಮ ಪ್ರೇಮ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕಿಯಾದ್ರು. ಮುಂದೆ ಮೂಡಿ ಬರ್ತಾ ಇದೆ ನಂದಿ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಧಣಿ ಸುದ್ದಿ ಆಯ್ತಪ್ಪ ಕೇಳ್ರಪ್ಪ ಕೇಳಿ, ಸರ್ಕಾರದವರು ಬರಗಾಲದವ್ರಿಗ ಅನಸಹಾಯ ಮಾಡೋದಕ್ಕ ಒಪ್ಪಿಗೆ ಕೊಟ್ಟಿದ್ದಾರಂತ. ಅದ್ರ ಸಲುವಾಗಿ

0: ಪಾರ್ಸೆಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿದೆ.

ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕೇಳ್ತಾ ಇದ್ದೀರಿ. ಕಲಾ ಭಾರತಿಯಲ್ಲಿ ನಟಿ ಸಿಂಧು ಮೆನನ್ ಅವರ ಬಗ್ಗೆ ಮಾಹಿತಿಯ ಜೊತೆಗೆ ಸುಮಧುರವಾದ ಹಾಡುಗಳನ್ನ ಕೂಡ ಕೇಳ್ತಾ ಸಾಕ್ತಾ ಇದ್ವಿ. ನಾವು ಕಿಚ್ಚ ಸುದೀಪ್ ಅಭಿನಯದ ಸೂಪರ್ ಹಿಟ್ ಚಲನಚಿತ್ರ ನಂದಿ ಇವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ತಂದುಕೊಡ್ತು. ಇದಲ್ಲದೆ ಖುಷಿ, ಧರ್ಮ, ಮಿಸ್ಟರ್ ಬಕ್ರಾ ಮುಂತಾದ ಪ್ರಮುಖ ಕನ್ನಡ ಸಿನಿಮಾಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ಕನ್ನಡ ಮಾತ್ರ ಅಲ್ಲದೆ ಇತರ ಭಾಷೆಗಳಲ್ಲೂ ಕೂಡ ಇವರು ನಟಿಸಿ ಯಶಸ್ವಿ ತಾರೆ ಅಂತ ಅನಿಸಿಕೊಂಡಿದ್ರು. ಹಿರಿತೆರೆ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಕೂಡ ಇವರು ಮಿಂಚಿದ್ರು. ಮತ್ತೊಂದು ಗೀತೆ ಸಿಂಧು ಮೆನನ್ ಅಭಿನಯಿಸಿದ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಖುಷಿ ಚಿತ್ರದಿಂದ ಶ್ರೀನಿವಾಸ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯದ ಗೀತೆ.

ಸಿಂಧು ಮೆನನ್ ಅವರ ಬಗ್ಗೆ ಮಾಹಿತಿಯ ಜೊತೆಗೆ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಹಾಡುಗಳೆಲ್ಲ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವರು ಅಭಿನಯಿಸಿದ ಕನ್ನಡದ ಚಿತ್ರಗಳನ್ನ ನೋಡೋದಾದ್ರೆ ಹುಲಿಯ, ರಶ್ಮಿ, ಕನಸಲು ನೀನೆ, ಮನಸಲು ನೀನೆ, ಮಹಾ ಎಡಬಿಡಂಗಿ, ಜ್ಯೇಷ್ಠ, ವಿಕ್ರಮ್, ಖುಷಿ, ನಂದಿ, ಧರ್ಮ, ಹಾಗೆ ಇನ್ನೂ ಹಲವಾರು ತೆಲುಗು ಮತ್ತು ತಮಿಳು ಹಾಗೇನೆ ಮಲಯಾಳಂ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಸಮಯ ಆಗಿದೆ 11:56. ಕಲಾಭಾರತಿಯ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಸಿಂಧು ಮೆನನವರ ಜನ್ಮದಿನ ಕೂಡ ಹೌದು. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇಂದು ಕಲಾಭಾರತಿಯಲ್ಲಿ ಪ್ರಸಾರವಾದ ತಾರೆ ಸಿಂಧು ಮೆನನ್ ಅವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಲಾಭಾರತಿಯನ್ನ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರದ ಪ್ರಸಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ 5ರಷ್ಟು ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಅಂತ ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸರ್ಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕವರು, ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು ಮತ್ತೆ ಎಂಪ್ಲಾಯರ್ ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡಿದೆ. ಪಾರ್ಟ್ ಎ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗೆ ಬೆನಿಫಿಟ್ ಇದೆ. ಈಗ ಹೊಸ ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಅವ್ರಿಗೆ 1 ಟೈಮ್ ಬೆನಿಫಿಟ್, 15,000 ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್ಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ

0: ಯಶಸ್ಸಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಒಂದು ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12-18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5, ಬಿಜೆಪಿ 2 ಮತ್ತು ಜೆಡಿಎಸ್ 1 ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆಎಸ್ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

0: Wanita Vihara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾ ದುರ್ಗಾರತ್ನ ಸಿ ಅವರಿಂದ ಭಾಷಣ.
1: ಕಳ್ಳ ಸಾಗಾಣಿಕೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವ ಕಾಡಿನ ಮರಮಟ್ಟುಗಳು ಅಥವಾ ದನಗಳ ಕಳ್ಳ ಸಾಗಾಣಿಕೆ ಇತ್ಯಾದಿ. ಇದೇ ಸಾಲಿಗೆ ಸೇರಿದ ಇನ್ನೊಂದು ವಿಚಾರವೇ ಮಾನವ ಕಳ್ಳ ಸಾಗಾಣಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್. ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಅಥವಾ ದೂರದರ್ಶನದಲ್ಲಿ ನಾವು ನೋಡ್ತೇವೆ ಕಾಣೆಯಾದವರ ನಾಪತ್ತೆಯಾದವರ ಮಾಹಿತಿ. ಪೇಟೆಗೆ ಹೋದ ಮಹಿಳೆ ನಾಪತ್ತೆ, ಕಾಲೇಜಿಗೆ ಹೋದಂತ ಯುವತಿ ಕಣ್ಮರೆ, ಆಟ ಆಡ್ತಿದ್ದಂತಹ ಮಗು ಅದೃಶ್ಯ ಆಗಿದೆ, ಅಂತೆಯೇ ಕೆಲಸಕ್ಕೆ ಹೋದಂತಹ ವೃದ್ಧ ನಾಪತ್ತೆ ಇತ್ಯಾದಿ. ಈಗ ನಮ್ಮ ಮುಂದೆ ನಿಲ್ಲುವಂತಹ ಪ್ರಶ್ನೆ, ಮನುಷ್ಯರನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆಯೇ ಅಂತ. ಹೌದು, ಇದು ಅತ್ಯಂತ ಗಂಭೀರವಾದಂತಹ ಒಂದು ವಿಷಯ. ಯಾವುದೋ ಊರಿನಲ್ಲಿ ಏನೋ ಆಯ್ತು, ನಾಪತ್ತೆಯಾದ್ರು ಕಾಣೆಯಾದ್ರು ನಮಗೇನು ಅದರಿಂದ ಅಂತ ಅನ್ಕೊಂಡು ನಾವು ನಿರ್ಲಕ್ಷ್ಯವನ್ನು ತೋರುವಂತದ್ದಲ್ಲ. ಬದಲಾಗಿ ಈ ವಿಷಯದ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕಾಗಿದೆ. ಮಾನವರನ್ನು ಕದ್ದು ಮಾರಾಟ ಮಾಡ್ತಾರೆ, ಅಂದರೆ ಒಂದು ಊರಿನಲ್ಲಿ ಇರುವವರನ್ನ ಅಪಹರಿಸಿ ಇನ್ನೊಂದೂರಿಗೆ ಅಥವಾ ಬಹುದೂರದ ಊರಿಗೆ ತಲುಪಿಸುವಂತಹ ಒಂದು ಅತ್ಯಂತ ಸಮಾಜ ವಿದ್ರೋಹಿ ಘಟನೆ ನಮ್ಮಲ್ಲಿ ನಡೀತಾ ಇದೆ. ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು, ಹಾಗೂ ಇಂದು ಇದೊಂದು ದೊಡ್ಡ ದಂಧೆಯಾಗಿ ಬೆಳೆದು ಬಿಟ್ಟಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಈ ಕಳ್ಳ ಸಾಗಾಣಿಕೆಗೆ ಬಲಿಪಶುಗಳಾಗ್ತಾರೆ. ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗದ ಬಡ ಜನರು ಇದಕ್ಕೆ ಸುಲಭವಾಗಿ ಬಲಿಯಾಗುತ್ತಾರೆ. ಯಾರ ಅರಿವಿಗೂ ಬಾರದಂತೆ ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿ ನಡೆಯುವ ಈ ದಂಧೆ ನಮ್ಮ ಸಮಾಜಕ್ಕೊಂದು ಅಭಿಶಾಪವಾಗಿ, ಮೋಸದ ಮಾಯಾಜಾಲವಾಗಿ ವ್ಯಾಪಿಸಿದೆ. ದಂಧೆಕೋರರು ವ್ಯವಸ್ಥಿತವಾಗಿ

ಅವ್ಯಾಹತವಾಗಿ ಈ ದುಷ್ಕೃತ್ಯವನ್ನು ನಡೆಸುತ್ತಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ನಾವಿದನ್ನು ಮಕ್ಕಳ ಕಳ್ಳಸಾಗಾಣಿಕೆ, ಹೆಣ್ಮಕ್ಕಳ ಕಳ್ಳಸಾಗಾಣಿಕೆ, ಯುವಕ ಮತ್ತು ವೃದ್ಧರ ಕಳ್ಳಸಾಗಾಣಿಕೆ ಎಂಬ ಮೂರು ವಿಧಗಳನ್ನಾಗಿ ಮಾಡಿಕೊಳ್ಳೋಣ. ಮೊದಲಾಗಿ ಮಕ್ಕಳ ಕಳ್ಳಸಾಗಾಣಿಕೆ. ಅದಾಗುತ್ತಾನೆ ಹುಟ್ಟಿದಂತಹ ಮಗು ತೊಟ್ಟಿಲಿನಿಂದ ಕಾಣೆ, ಅಮ್ಮನ ಮಡಿಲಿನಿಂದ ಮಗು ನಾಪತ್ತೆ, ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಅದೃಶ್ಯ, ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದೆ, ಹೀಗೆ ಹಲವಾರು ಸುದ್ದಿಗಳನ್ನ ನಾವು ಕೇಳ್ತಾ ಇರ್ತೇವೆ. ಮಕ್ಕಳಿಗೆ ಚಾಕಲೇಟು ಅಥವಾ ತಿಂಡಿಯ ಆಸೆಯನ್ನ ತೋರಿಸಿ ಈ ದಂಧೆಕೋರರು ಅವರನ್ನ ಕೈವಶ ಮಾಡಿಕೊಳ್ತಾರೆ. ಶಾಲೆಗೆ ಅಥವಾ ದಾರಿಯಲ್ಲಿ ಬಂದು ಅಪ್ಪ ಅಥವಾ ಅಮ್ಮ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿ ಅಪಹರಿಸುವವರು ಇದ್ದಾರೆ. ಇತ್ಯಾದಿಗಳೆಲ್ಲವೂ ನಿರಂತರವಾಗಿ ನಡೆಯುತ್ತಿರುವಂತಹ ಈ ಹೊತ್ತಲ್ಲಿ ಯಾವ ಉದ್ದೇಶಕ್ಕಾಗಿ ಮಕ್ಕಳನ್ನು ಅಪಹರಿಸುತ್ತಾರೆ ಎಂದು ಒಂದಷ್ಟು ವಿಚಾರವನ್ನ ವಿಮರ್ಶೆ ಮಾಡೋಣ. ಮೊದಲಾಗಿ ಮಕ್ಕಳಿಲ್ಲದವರಿಗೆ ದತ್ತು ಕೊಡುವುದಕ್ಕಾಗಿ, ಭಿಕ್ಷಾಟನೆಗೆ ತೊಡಗಿಸುವುದಕ್ಕಾಗಿ, ಕೂಲಿ ಕೆಲಸ ಮಾಡಲು ಹಾಗೂ ಚಿಂದಿ ವಸ್ತುಗಳನ್ನು ಆಯುವುದಕ್ಕಾಗಿ, ಅಂಗಾಂಗ ದಾನಕ್ಕಾಗಿ, ಕದ್ದ ಮಕ್ಕಳನ್ನು ಮಕ್ಕಳಿಲ್ಲದವರಿಗೆ ಮಾರಾಟ ಮಾಡಿ ಈ ದಂಧೆಕೋರರು ಸಾವಿರಾರು ರೂಪಾಯಿ ಗಳಿಸುತ್ತಾರೆ. ದೊಡ್ಡ ನಗರಗಳಲ್ಲಿ ಸಾಲಾಗಿ ನಿಂತ ವಾಹನಗಳ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೈಯಲ್ಲಿ ಬಲೂನು, ಪೆನ್ಸಿಲು, ಬೊಂಬಾಯಿ ಮಿಠಾಯಿ ಇತ್ಯಾದಿಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡುತ್ತೇವೆ. ಊಟ, ಹಸಿವು ಎಂದು ಹೊಟ್ಟೆಯನ್ನು ಜುತ್ತಾ ಭಿಕ್ಷೆ ಬೇಡುತ್ತಾರೆ. ಈ ಎಲ್ಲ ಮಕ್ಕಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಯೊಬ್ಬ ದೂರದಲ್ಲಿ ಮರೆಯಲ್ಲಿ ನಿಂತಿರುತ್ತಾನೆ. ಚಿಂದಿ ಬಟ್ಟೆ ಧರಿಸಿದ, ಎಣ್ಣೆ ಕಾಣದ ಕೂದಲಿನ ಈ ಪುಟ್ಟ ಪುಟ್ಟ ಮಕ್ಕಳನ್ನ ಎಲ್ಲಿಂದಲೋ ಕದ್ದು ತಂದು ಭಿಕ್ಷಾಟನೆಗೆ ಹಚ್ಚಿ ಅವರಿಂದ ದುಡ್ಡು ಕಳಿಸುವ ಈ ದುಷ್ಟರು ನಿಜವಾಗ್ಲೂ ಸಮಾಜ ದ್ರೋಹಿಗಳು. ಅಂತೆಯೇ ಈ ಅನಾಥ ಮಕ್ಕಳ ಅಂಗಗಳನ್ನ ಛೇದನ ಮಾಡಿ, ಅಂಗ ಊನ ಮಾಡಿ ಭಿಕ್ಷಾಟನೆಗೆ ಹಚ್ಚುವಂತ ಕ್ರೂರಿಗಳು ಇದ್ದಾರೆ. ಅವರಿಗೆ ದಿನಕ್ಕೆ ಇಷ್ಟು ದುಡ್ಡನ್ನ ಭಿಕ್ಷಾಟನೆ ಮಾಡಿ ತಂದು ಕೊಡಬೇಕೆಂದು ತಾಕೀತು ಮಾಡುತ್ತಾರೆ. ತರದಿದ್ದಲ್ಲಿ ಅವರಿಗೆ ಅಂದು ಊಟ ನೀಡದೆ, ತಿಂಡಿ ನೀರುವನ್ನ ನೀಡದೆ ಸತಾಯಿಸುತ್ತಾರೆ. ಮೈ ತುಂಬ ಹೊಡೆದು ಬಡೆದು ಸತಾಯಿಸುತ್ತಾರೆ. ಇನ್ನು ಕೆಲವರು ಕದ್ದು ತಂದ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಹೋಟೆಲ್ಗಳಲ್ಲಿ, ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ. ಈ ಪುಟ್ಟ ಮಕ್ಕಳ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಕಣ್ಣು, ಕಿಡ್ನಿ, ಲಿವರ್, ಮೂಳೆ ಇತ್ಯಾದಿ ಅಂಗಗಳನ್ನ ಮಾರಾಟ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತಾರೆ. ನಾವಿಲ್ಲಿ ಗಮನಿಸಬೇಕಾದಂತ ಅಂಶವೆಂದರೆ, ಇಂದು ಮಾನವನ ಚರ್ಮ ಕೂಡ ಅತ್ಯಂತ ಬೇಡಿಕೆಯ ವಸ್ತುವಾಗಿದೆ. ಇಂದು ಹೆಚ್ಚಾಗಿ ನಡೀತಾ ಇರುವಂತಹ ಆಕ್ಸಿಡೆಂಟ್ಗಳು ಅಥವಾ ಬೆಂಕಿಯ ಅವಘಡಗಳ ಸಂದರ್ಭದಲ್ಲಿ ಗಾಯಾಳುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಕ್ಕಾಗಿ ಕೂಡ ಮನುಷ್ಯನ ಚರ್ಮವನ್ನ ಬಳಸಲಾಗುತ್ತದೆ. ಇನ್ನು ಮುಂದೆ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರ ಅಪಹರಣ ಮತ್ತು ಅವರನ್ನ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಬಗ್ಗೆ ಚಿಂತನೆಯನ್ನ ಮಾಡೋಣ. ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಕೆಲಸ ಮಾಡುವುದಕ್ಕಾಗಿ, ಮನೆ ಕೆಲಸ ಮತ್ತು ಕೂಲಿ ಕೆಲಸ ಮಾಡುವುದಕ್ಕಾಗಿ, ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ವೇಶ್ಯಾವಾಟಿಕೆಗಾಗಿ ದೇಹವನ್ನ ಮಾರಿ ದುಡ್ಡು ಗಿಟ್ಟಿಸುವುದಕ್ಕಾಗಿ. ಮೊದಲಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ, ಅಂದರೆ ಇಂದು ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವ ಕುಟುಂಬ, ಹಾಗಾಗಿ ಅವರ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಜನ ಬೇಕಾಗ್ತಾರೆ. ಅದಕ್ಕಾಗಿ ಆಯಾಗಳನ್ನ ನೇಮಿಸುವುದಕ್ಕಾಗಿ ಕೆಲವು ಹೆಂಗಸರನ್ನ, ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನು ಯಾರದೋ ಮನೆಯ ಮನೆ ಕೆಲಸಗಳು ಕೂಲಿ ಕೆಲಸಕ್ಕೆ ಹಚ್ಚುವುದಕ್ಕಾಗಿ ರಸ್ತೆ, ಕಾಂಕ್ರೀಟ್ ಕಟ್ಟಡಗಳನ್ನ ನಿರ್ಮಿಸುವಲ್ಲಿ ಮಹಿಳೆಯರನ್ನ ಬಳಸಿಕೊಳ್ತಾರೆ. ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ಅಂದ್ರೆ ಇಂದು ಮಗ ಮತ್ತು ಸೊಸೆ ಅಥವಾ ಮಗಳು ಅಳಿಯ ಇಬ್ರು ದುಡಿಯುವಂತಹ ಈ ಕುಟುಂಬದಲ್ಲಿ, ಈ ವ್ಯವಸ್ಥೆಯಲ್ಲಿ ವಯಸ್ಸಾದಂತಹ ವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ ಅವರಿಗೆ ವ್ಯವಧಾನವೂ ಇರುವುದಿಲ್ಲ, ಸಮಯವೂ ಇರುವುದಿಲ್ಲ. ಅದಕ್ಕಾಗಿ ಅವರು ಹೋಮ್ ನರ್ಸ್ ಅಥವಾ ಮನೆಯಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳುವಂತಹ ಮಹಿಳೆಯರನ್ನ ನೇಮಿಸಿಕೊಳ್ತಾರೆ. ಈ ದಂಧೆಕೋರರು ಅಂತಹ ಅವಕಾಶಗಳನ್ನ ಬಳಸಿಕೊಂಡು ಯಾವುದೋ ಊರಿನ ಮಹಿಳೆಯನ್ನ ಎಲ್ಲೋ ತಂದು ನೇಮಿಸ್ತಾರೆ. ಕೆಲವೊಮ್ಮೆ ಆ ಮಹಿಳೆಗೆ ತಾನು ಎಲ್ಲಿದ್ದೇನೆ, ಯಾವ ಊರಲ್ಲಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವುದಿಲ್ಲ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷ ಅಥವಾ ಉದ್ಯೋಗದ ಆಸೆಯೊಡ್ಡಿ

ಇವತ್ತನ್ನು ಕೂಡ ಈ ದಂಧೆಕೋರರು ಪಟಾಯಿಸುತ್ತಾರೆ. ಇನ್ನು ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ. ಇದು ಭಯಂಕರ ಭಸ್ಮಾಸುರನಿದ್ದಂತೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳು ತಾವು ಹೋಗುವಂತಹ ದಾರಿಯಲ್ಲಿ ಬಹಳ ದೂರದವರೆಗೆ ಕಿವಿಗೆ ಮೊಬೈಲ್ ಹಚ್ಚಿಕೊಂಡು ಮಾತನಾಡಿಕೊಂಡು ಹೋಗುವುದನ್ನ ನಾವು ನೋಡುತ್ತೇವೆ. ಆ ಹೊತ್ತಲ್ಲಿ ಅವರಿಗೆ ಮೈ ಮೇಲೆ ಅರಿವೇ ಇರುವುದಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ದುಷ್ಟರು ಅವರನ್ನು ಅಪಹರಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯಲ್ಲಿ ಬಡತನ, ಬವಣೆ, ಸಂಘರ್ಷಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಹೊರಗಿನವರನ್ನು ಹೆಚ್ಚು ಅವಲಂಬಿತರಾಗಿ ತನ್ನೆಲ್ಲ ನೋವನ್ನು ಅವರಿಗೆ ಹೇಳಿಬಿಡುತ್ತಾರೆ. ಆಗ ಅತ್ಯಂತ ಆಪ್ತ ಹಿತೈಷಿಯ ಹಾಗೆ ನಟನೆ ಮಾಡುವ ಅವರು ಇವರನ್ನು ಪಟಾಯಿಸಿ ಬಹು ದೂರದ ಊರಿಗೆ ತಲುಪಿಸುತ್ತಾರೆ. ಕೆಲವರು ವಿದೇಶಗಳಲ್ಲಿ ಉದ್ಯೋಗದ ಆಸೆಯನ್ನು ತೋರಿಸಿ ಅಲ್ಲಿಗೆ ಕಳುಹಿಸಿ ಅವರ ಬದುಕನ್ನು ನರಕ ಸದೃಶ ಮಾಡಿಬಿಡುತ್ತಾರೆ. ಇನ್ನು ಪ್ರೇಮಪಾಶಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಂತಹ ಪ್ರೇಯಸಿಯನ್ನ ಕೆಲವರು ಮುಂಬೈಯ ಕೆಂಪು ದೀಪದ ಪ್ರದೇಶಕ್ಕೆ ಅಥವಾ ವೇಶ್ಯಾವಾಟಿಕೆಗೆ ತಳ್ಳುತ್ತಾರೆ. ಒಮ್ಮೆ ಈ ನರಕಕ್ಕೆ ಇಳಿದಂತಹ ಯುವತಿ ಮಾನಕ್ಕೆ ಅಂಜಿ ಮರ್ಯಾದೆಗೆ ಹೆದರಿ ಮತ್ತೆ ಅವಳು ಊರಿಗೆ ಬರುವುದಿಲ್ಲ. ಕೊನೆಯದಾಗಿ ಆಕೆ ಆತ್ಮಹತ್ಯೆಯ ದಾರಿಯನ್ನ ವಿವಶಳಾಗಿ ನೋಡಿಕೊಳ್ಳುವಂತಹ ಪ್ರಸಂಗ ಕೂಡ ಬರುತ್ತದೆ. ಇನ್ನು ಹಲವರು ಒಪ್ಪಂದದ ಮೇರೆಗೆ ಕೂಲಿ ಕೆಲಸ ಅಥವಾ ಮನೆ ಕೆಲಸ ಮಾಡಿಸುತ್ತಾರೆ. ಚಿಲ್ಲರೆ ಕಾಸನ್ನು ಅವರ ದುಡಿಮೆಗೆ ನೀಡಿ ಅಮಾಯಕ ಹೆಣ್ಮಕ್ಕಳಿಗೆ ಅದನ್ನು ನೀಡುತ್ತಾ ತಾವು ಸುಖವಾಗಿ ಸಂತೋಷವಾಗಿರುವಂತಹ ದುಷ್ಟರನ್ನು ಕೂಡ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಇನ್ನು ಅಂಗಾಂಗ ದಾನಕ್ಕಾಗಿ ಕಣ್ಣು, ಚರ್ಮ, ಕಿಡ್ನಿ, ಲಿವರ್ ಇತ್ಯಾದಿಗಳನ್ನು ಮಾರಾಟ ಮಾಡಿ ದುಡ್ಡು ಪಡೆಯುವುದಕ್ಕಾಗಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವವರು, ಕದ್ದುಕೊಂಡು ಹೋಗುವವರು ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿಕೊಂಡು ಹೋಗುವಂತಹ ಇನ್ನೂ ಒಂದು ಕಾರಣ ಏನಂತಂದ್ರೆ ಅವರ ಕೂದಲಿಗಾಗಿ. ಅವರ ಕೂದಲನ್ನು ಚೌರಿ ಅಥವಾ ಕೃತಕ ಕೂದಲನ್ನ ಮಾಡುವುದಕ್ಕಾಗಿ ಹಾಗೂ ಕ್ಯಾನ್ಸರ್ ಪೀಡಿತರಾದಂತಹ ರೋಗಿಗಳಿಗೆ ವಿಗ್ ಮಾಡುವುದಕ್ಕಾಗಿ ಬಳಸುತ್ತಾರಂತೆ. ಈ ರೀತಿಯಲ್ಲಿ ದಂಧೆಕೋರರು ಯಾರನ್ನೂ ಎಲ್ಲಿಗೋ ತಗೊಂಡು ಹೋಗಿ ಮಾರಾಟ ಮಾಡಿ ಅಪಾರ ದುಡ್ಡನ್ನು ಗಳಿಸುತ್ತಾರೆ. ಇದು ಅನ್ಯಾಯದ, ಸಮಾಜ ದ್ರೋಹದ ಇನ್ನೊಂದು ಕರಾಳ ಮುಖ. ಇನ್ನು ಯುವಕರು ಮತ್ತು ವೃದ್ಧರನ್ನು ಕಳ್ಳ ಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೂಲಿ ಕೆಲಸ ಹಾಗೂ ಮನೆ ಕೆಲಸಕ್ಕಾಗಿ. ಇನ್ನು ಅಂಗಾಂಗ ದಾನಕ್ಕಾಗಿ. ಈ ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ದೇಶಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಮಾಯಾಜಾಲ, ಷಡ್ಯಂತ್ರದ ಮಾಯಾಜಾಲ. ಈ ದಂಧೆಕೋರರು ಎಷ್ಟು ಚಾಣಾಕ್ಷರಿರುತ್ತಾರೆ ಎಂದರೆ ಕದ್ದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಬಹುದೂರದವರೆಗೆ ತಲುಪಿಸುವಂತಹ ಅವರದ್ದೇ ಆದಂತಹ ತಂಡ ಇರುತ್ತದೆ, ಕಾರ್ಯತಂತ್ರವಿರುತ್ತದೆ. ಈ ರೀತಿ ಮನುಷ್ಯರನ್ನ ಕದ್ದು ಸಾಗಾಣಿಕೆ ಮಾಡುವಂತಹವರು ತುಂಬಾ ದಿನಗಳಿಂದ ಅವರು ಅದನ್ನ ಗಮನಿಸ್ತಾ ಇರ್ತಾರೆ. ಗಿಡಗ ಒಂದು ಹಾರಿ ಬಂದು ಒಂದು ಕೋಳಿ ಮರಿಯನ್ನು ಗಬಕ್ಕಂತೆ ಎತ್ತಿಕೊಂಡು ಹೋಗುವ ಹಾಗೆ ಈ ದಂಧೆಕೋರರು ವ್ಯಕ್ತಿಗಳನ್ನ ಪಟಾಯಿಸುವುದಿಲ್ಲ. ಬದಲಾಗಿ ಹಲವಾರು ದಿನಗಳಿಂದ ವ್ಯಕ್ತಿಗಳ ಚಲನವಲನ ಸೂಕ್ಷ್ಮವಾಗಿ ಗಮನಿಸುವಂತದ್ದು, ಅವರ ಸುತ್ತಮುತ್ತ ಯಾರಿರುತ್ತಾರೆ, ಹೇಗಿರುತ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನ, ಆ ಪ್ರದೇಶದ ವಿಚಾರಗಳನ್ನ ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ. ಇದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30,000ಕ್ಕಿಂತಲೂ ಅಧಿಕ ಜನರು ಈ ರೀತಿ ಕಣ್ಮರೆಯಾಗುತ್ತಾರೆ. ಇನ್ನು ಮಾನವ ಅಪಹರಣಕ್ಕೆ ಬಹಳ ಒತ್ತಡ ಕೊಡುವಂತಹ ಅಥವಾ ಈ ದಂಧೆ ಅತ್ಯಧಿಕವಾಗಿ ನಡೆಯುವಂತಹ ಪ್ರದೇಶ ಅಥವಾ ರಾಜ್ಯವೆಂದರೆ ಅಸ್ಸಾಂ ಹಾಗೂ ಇಲ್ಲಿಯ ರಾಜಧಾನಿ ಗೌಹಾಟಿ ದೊಡ್ಡ ಹೆಬ್ಬಾಗಿಲಿದ್ದಂತೆ. ಎಲ್ಲಿಂದಲೋ ಕದ್ದು ತಂದಂತಹ ಜನರನ್ನ ವಿಮಾನದ ಮೂಲಕ ತಮಗೆ ಬೇಕಾದ ಊರಿಗೆ ಕಳುಹಿಸಿ ಈ ದಂಧೆಕೋರರು ಹಣವನ್ನು ಪಡೆಯುತ್ತಾರೆ. ಊರಿಗೆ ಬಂದವರು ನೀರಿಗೆ ಬಾರರೆ ಎನ್ನುವಂತಹ ಮತ್ತೊಂದು ನಮ್ಮಲ್ಲಿದೆ. ಖಂಡಿತವಾಗ್ಲೂ ಪಕ್ಕದ ಮನೆಗೆ ಬಂದಂತವರು ನಮ್ಮ ಮನೆಯ ಬಾಗಿಲನ್ನು ತಟ್ಟಬಹುದು. ಇದು ನಮಗೊಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಸಂದೇಶವಾಗಿದೆ. ಹಾಗಾಗಿ ನಾವು ಯಾರೋ ಎಲ್ಲೋ ಕಾಣೆಯಾದರೂ ಅಥವಾ ಅದೃಶ್ಯರಾದರೂ ಕಣ್ಮರೆಯಾದರೂ ಅನ್ನುವಾಗ ಸುಮ್ಮನೆ ಕೂತುಕೊಳ್ಳುವಂತದ್ದಲ್ಲ. ಬದಲಾಗಿ ಈ ಎಲ್ಲ ವಿಚಾರಗಳು ಯಾಕೆ ನಡೀತವೆ, ಹೇಗೆ ನಡೀತವೆ, ಇದರ ಉದ್ದೇಶಗಳೇನು, ಪರಿಣಾಮಗಳೇನು, ಇಂತಹ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ತಡೆಯನ್ನು ಉಂಟು ಮಾಡುವಂತಹ ಬಾಧಕವಾದಂತಹ ವಿಚಾರವನ್ನ ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ.

ಹಾಗಾಗಿ ನಾವು ಈ ದೃಷ್ಟಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ಚಿಂತಿಸೋಣ. ಮೊದಲಾಗಿ ನಾವು ಪ್ರಜ್ಞಾವಂತ ನಾಗರಿಕರಾಗಬೇಕು, ಸಮಾಜದ ಆಗುಹೋಗುಗಳನ್ನು ತಿಳಿದುಕೊಳ್ಳಬೇಕು. ಈಗ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನಮ್ಮ ಅಂಗೈಯೊಳಗಿರುವಂತಹ ಮೊಬೈಲಲ್ಲೇ ಸಿಗುತ್ತದೆ, ಅಥವಾ ಪತ್ರಿಕೆಗಳ ಮೂಲಕ ಇರಬಹುದು, ನಮ್ಮ ಮೀಡಿಯಾ ವಾಹಿನಿಗಳ ಮೂಲಕ ಇರಬಹುದು, ದೂರದರ್ಶನ ಇತ್ಯಾದಿಗಳ ಮೂಲಕ ಇರಬಹುದು. ಇಲ್ಲಿ ಸಿಗುವಂತಹ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು, ಪಡ್ಕೊಳ್ಬೇಕು, ಹಾಗೂ ನಮ್ಮ ಜೀವನದ ವಿಕಾಸಕ್ಕೆ ಅದನ್ನು ಬಳಸ್ಕೊಳ್ಬೇಕು. ಬಗಲ್ಮೆ ದುಶ್ಮನ್ ಹೇ ಅಂದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಶತ್ರು ಇದ್ದಾನೆ, ನಮ್ಮ ಚಲನವಲನಗಳನ್ನು ಬೇರೆಯವರಿಗೆ ತಿಳಿಸುವವರು ಇರಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿ ಬರಬೇಕು, ಹಾಗೂ ನಾವು ಜಾಗರೂಕರಾಗಬೇಕು. ಪುಟ್ಟ ಮಕ್ಕಳನ್ನು ಅಪರಿಚಿತರ ಬಳಿಯಲ್ಲಿ ಬಿಡಬಾರದು. ಅಪರಿಚಿತರು ಕೊಡುವಂತಹ ಚಾಕಲೇಟು ಅಥವಾ ಇನ್ಯಾವುದೋ ದುಡ್ಡಿಗೆ ಅಥವಾ ತಿಂಡಿಗೆ ಆಸೆ ಪಡದಂತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ಅಪರಿಚಿತರು ಬಂದು ನಿಮ್ಮಪ್ಪ ಕರೆತರಲು ಹೇಳಿದ್ದಾರೆ ಎಂದಾಗ ನನ್ನ ಅಪ್ಪನ ಹೆಸರೇನು ಅಥವಾ ತನ್ನ ಮನೆಯ ಮಾಹಿತಿಯನ್ನ ಮಕ್ಕಳು ಅವರಲ್ಲಿ ಕೇಳುವಂತಹ ಒಂದು ಮಾಹಿತಿಯನ್ನ ಮಾರ್ಗದರ್ಶನವನ್ನ ಮಕ್ಕಳಿಗೆ ತಿಳಿಸಿಕೊಡಬೇಕು. ಅಥವಾ ಮಕ್ಕಳಿಗೆ ಒಂದು ಕೋಡೆಡ್ ನಂಬರ್ ಅನ್ನ ತಿಳಿಸಿ ಬಂದಂತಹ ಅಪರಿಚಿತನಲ್ಲಿ ಆ ನಂಬರ್ ಏನು ಹೇಳವು ಅಂತ ಹೇಳಿಕೊಂಡು ಕೇಳಿದಾಗ ಖಂಡಿತವಾಗ್ಲೂ ಬಂದಂತಹ ಕಳ್ಳ ಅಥವಾ ದಂಧೆಕೋರರು ಯಾರಿದ್ದಾರೆ ಅವರು ಕಸಿವಿಸಿಯಾಗಿ ಕಾಲು ಕೀಳುತ್ತಾರೆ. ಇನ್ನು ಅಪರಿಚಿತರು ಬಂದು ನಿಮ್ಮ ಮನೆಯಲ್ಲಿ ಅಪ್ಪ ಇದ್ದಾರಾ ಅಮ್ಮ ಇದ್ದಾರಾ ಎಂದು ಕೇಳಿದಾಗ ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಅಪ್ಪ ಇಲ್ಲ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಈ ರೀತಿ ಹೇಳ್ತಾರೆ. ಆಗ ಅಪರಿಚಿತರಿಗೆ ಬಹಳ ಸುಲಭದಲ್ಲಿ ಈ ಮಕ್ಕಳನ್ನ ಅಥವಾ ಮನೆಯಲ್ಲಿರುವವರನ್ನ ದೋಚುವುದು ಪಟಾಯಿಸುವಂತಹ ಕಾರ್ಯವನ್ನ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಯಾರು ಬಂದು ಕೇಳಿದ್ರೂ ಕೂಡ ಅಪ್ಪ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಮನೆಯೊಳಗಿದ್ದಾರೆ ಅನ್ನುವಂತಹ ಮಾತನ್ನ ಅವರಿಗೆ ಹೇಳಬೇಕೆಂದು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ಇನ್ನು ಕೆಲವು ಹೆಣ್ಣು ಮಕ್ಕಳು ನಾನು ಈಗಾಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಹೋಗುವಾಗ ಉದ್ದಕ್ಕೆ ಗಂಟೆಗಟ್ಟಲೆ ಮೈ ಮೇಲೆ ಪರಿವೇ ಇಲ್ಲದಂತೆ ಮೊಬೈಲಲ್ಲಿ ಮಾತನಾಡಿಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ಆ ರೀತಿ ನಾವು ಮಾಡಬಾರದು, ಯಾಕಂತಂದ್ರೆ ಇದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಕಂಡ ಕಂಡವರಿಗೆಲ್ಲ ಮೊಬೈಲ್ ನಂಬರ್ ಅನ್ನ ನೀಡಬಾರದು. ಅಪರಿಚಿತರನ್ನು ನಂಬಬಾರದು, ಅವರ ಮಾತಿಗೆ ಮರುಳಾಗಬಾರದು, ಆಮಿಷಕ್ಕೆ ಬಲಿಯಾಗಬಾರದು. ಒಂದೇ ಕಡೆಯಲ್ಲಿ ಒಬ್ಬನೇ ವ್ಯಕ್ತಿಯ ಬಳಿಯಲ್ಲಿ ಮೊಬೈಲ್ ಚಾರ್ಜಿಂಗ್ ಅಥವಾ ಅದನ್ನು ಕರೆನ್ಸಿ ಹಾಕಿಸುವಂತ ಕೆಲಸವನ್ನ ಮಾಡಬಾರದು. ಯಾಕಂತಂದ್ರೆ ನಿಧಾನವಾಗಿ ಅವನು ನಮ್ಮೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ, ತುಂಬಾ ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇದೆ. ನಾವು ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಬೇಕು, ಹಾಗೂ ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು. ಅವರ ಹಿತೈಷಿಗಳಾಗಿ ಅವರಿಗೆ ಮಾರ್ಗದರ್ಶಕರಾಗಿ ನಾವು ದಾರಿ ತೋರಬೇಕು. ಇಲ್ಲವಾದಲ್ಲಿ ಮಕ್ಕಳು ಹೆತ್ತವರನ್ನು ತೊರೆದು ಅಪರಿಚಿತರೊಂದಿಗೆ ಹೊರಟು ಹೋಗುತ್ತಾರೆ. ಇನ್ನು ಹೆಣ್ಣು ಮಕ್ಕಳು ಯೋಗವನ್ನು ಕಲಿತು ಶಾರೀರಿಕವಾಗಿ ಗಟ್ಟಿಯಾಗಬೇಕು. ಎಲ್ಲಿ ನಾವು ಶಾರೀರಿಕವಾಗಿ ಗಟ್ಟಿಯಾಗಿರ್ತೇವೋ ಅಲ್ಲಿ ನಾವು ಮಾನಸಿಕವಾಗಿಯೂ ಗಟ್ಟಿಯಾಗ್ತೇವೆ. ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಮಾನಸಿಕ ಶಾರೀರಿಕ ಎರಡೂ ವಿಚಾರಗಳ ಆರೋಗ್ಯ ವರ್ಧಕ ವಿಚಾರವಾಗಿದೆ. ಹಾಗಾಗಿ ಅದನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ಶಾರೀರಿಕವಾಗಿ ಸ್ವಸ್ಥರಾಗಿ ಸದೃಢರಾಗ್ತೇವೆ. ಇನ್ನು ಕರಾಟೆಯನ್ನು ಕಲಿತು ಶಾರೀರಿಕವಾಗಿ ಹಾಗೂ ಮಾನಸಿಕ ಶಕ್ತಿಯನ್ನು ಪಡೆದು ನಾವು ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಂದು ನಮ್ಮ ಸರ್ಕಾರ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಕರಾಟೆಯ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ. ಎಲ್ಲ ವಿದ್ಯಾರ್ಥಿನಿಯರು ಇದನ್ನ ಕಲಿಯಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕು. ತನ್ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಬೇಕು. ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಖಂಡಿತವಾಗ್ಲೂ ಮಹಿಳೆ ತನ್ನ ಶಕ್ತಿಯನ್ನ ತನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸಬಹುದು. ಹೆಡೆ ಎತ್ತಿದ ನಾಗಿಣಿಯಂತೆ ಸೆಟೆದು ನಿಂತ ಹೆಣ್ಮಗಳನ್ನ ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇನ್ನು ನಮ್ಮ ಸರ್ಕಾರವೂ ಕೂಡ ಹಲವಾರು ವಿಷಯದಲ್ಲಿ ಜನೋಪಯೋಗಿ ಕಾರ್ಯಗಳನ್ನ ಅಳವಡಿಸಿಕೊಂಡಿದೆ. ಎಷ್ಟೋ ಜನರಿಗೆ ಇದರ ಮಾಹಿತಿಯೇ ಇರುವುದಿಲ್ಲ. ನಮ್ಮ ಸರ್ಕಾರದ ಮಹಿಳಾ ಕಲ್ಯಾಣ ಮಂತ್ರಾಲಯದಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯಾಚರಿಸುತ್ತಿದೆ.

ಅಪೀಲ್ ಲೈನ್ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ಅನ್ನ ಇದರ ಮೂಲಕ ಕಾರ್ಯಾಚರಿಸ್ತಾ ಇದೆ. 1098 ಇದು ಈ ಚೈಲ್ಡ್ ಹೆಲ್ಪ್ ಲೈನ್ ನ ಸಂಪರ್ಕ ಸಂಖ್ಯೆ. ಇದು ಟೋಲ್ ಫ್ರೀ ಆಗಿರುವಂತಹ ಒಂದು ನಂಬರ್ ಆಗಿದೆ. ಇದಕ್ಕೆ ನಾವು ಯಾವಾಗ ಬೇಕಾದರೂ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. ಇದು ವರ್ಷ ಇಡೀ 24 ಗಂಟೆನೂ ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಸಮಿತಿ, ಜನೋಪಯೋಗಿ ಒಂದು ಇಲಾಖೆ. ಹಾಗಾಗಿ ಈ ನಂಬರಿಗೆ ನಾವು ಸಂಪರ್ಕವನ್ನ ಮಾಡಿದರೆ ಅವರು ಖಂಡಿತವಾಗ್ಲೂ ತಕ್ಷಣ

0: ಅಮೌಂಟ್ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
1: ಹೋಗಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಸಮಯ 12:35. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಪಿಸಿಒಡಿ, ಪಿಸಿಒಎಸ್, ಪಿಎಂಒಎಸ್ ನಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಬಾರಿ ಅನೇಕ ಸಮಸ್ಯೆಗಳ ಆಗರ ಈ ಪಿಎಂಒಎಸ್. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾ ಹರಿಚರಣ್ ಟಿಕೆ ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಸಮಸ್ಯೆ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ ವೈಪಿ ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗಿನ ಸಂದರ್ಶನದಲ್ಲಿ.
2: ಸರ್ ನಮಸ್ಕಾರ.
3: ನಮಸ್ಕಾರ.
2: ಅಂದ್ರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ. ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ?
3: ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಇವಾಗ ಇರುವಂತ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ, ಇವುಗಳು ಸುಮಾರು ಪೀಡಿಕೆಗಳಿಂದನೆ ಮಾರ್ಪಡೆ ಆಗಿ ಅದು ಇವಾಗ ಇಂಟರ್ ಜನರೇಷನ್ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಬೇಗ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದ್ಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 30-40% ಮಕ್ಕಳಲ್ಲೇನೆ ಕಾಣಿಸ್ಕೊಳ್ಳೋಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು, ಅವರಿಗೆ ಮೆನ್ಸ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗ್ಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟ್ ಲೇಟ್ ಆಗಿ ಬರುವಂತದ್ದು, ಬಂದ್ರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗುವಂತದ್ದು ರಕ್ತ, ಆತರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆ ಇಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು, ಪರೀಕ್ಷೆಗಳು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆತರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು, ಆವಾಗ ಅದು ಅವರಿಗೆ ಅಡಿಷನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು ಪಿಸಿಒಎಸ್ ಅಂತ, ಇವಾಗ ಅದನ್ನ ಪಿಎಂಒಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಪಿಸಿಒಡಿ ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ, ಇವಾಗ ಅದನ್ನ ಪಿಸಿಒಎಸ್ ಅಂತ ಮಾಡಿ ಆಮೇಲೆ ಇವಾಗ ಪಿಎಂಒಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಪಿಸಿಒಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಡಿಸೀಸ್ ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದೇನಕ್ಕೆ ಅಂತಂದ್ರೆ ಅದು ಒಂದು ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನ ಪಿಎಂಒಎಸ್ ಅಂತ ಮಾಡಿದ್ದಾರೆ, ಯಾಕಂದ್ರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂಶ ಯಾವುದು ಇಲ್ಲ ಆಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದ್ರೆ ಅದು ಪಾಲಿಎಂಡೋಕ್ರೈನ್, ಪಿ ಅಂದ್ರೆ ಪಾಲಿಎಂಡೋಕ್ರೈನ್, ಎಂ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ತರ ಕಾಣಿಸೋದಿಲ್ಲ, ಅದರಲ್ಲಿ ಮೋರ್ ದೆನ್ 10-12 ಫಾಲಿಕಲ್ಸ್ ಒಂದೊಂದ್ ಕಡೆನು ಇದ್ದಾಗ ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದ್ರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರುವಂತದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಸಿಸ್ಟ್ ಅಲ್ಲ ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ ನ ತೆಗೆದ್ಬಿಟ್ರು ಅದರಲ್ಲಿ. ಇವಾಗ ಪಾಲಿ ಎಂಡೋಕ್ರೈನ್, ಎಂಡೋಕ್ರೈನ್ ಅಂದ್ರೆ ಇವಾಗ ಏನ್ ಗೊತ್ತಾಗಿದೆ ಅಂತಂದ್ರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹಾರ್ಮೋನ್ಸ್, ಇನ್ಸುಲಿನ್ ಆಗ್ಲಿ ಮತ್ತೆ LH FSH ಆಗ್ಲಿ, ಇವೆಲ್ಲಾನೂ ಅಬ್ನಾರ್ಮಲ್ ಆಗಿರುತ್ತೆ ಇವಾಗ ಪಿಎಂಒಎಸ್
2: ಅಲ್ಲಿ. ಪಿಎಂಒಎಸ್ ಸರ್, ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯ್ತು, ಮತ್ತೆ ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನ್ಸುತ್ತೆ. ಈಗ ತಾವು ಹೇಳ್ತಾ ಇದ್ರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನ ತಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು, ಅಂದ್ರೆ ಇನ್ನು ಏನು ಮಾರ್ಪಾಟ ಆಗುತ್ತೆ?

0: ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ. ಈಗ ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ?
1: ಈ ಕಾರಣ ಮೇನ್ಲಿ ಜೀವನ ಶೈಲಿನಲ್ಲಿ ಮಾರ್ಪಡಿ ಆಗಿರೋದ್ರಿಂದ ಮನುಷ್ಯರು ಸುಮಾರು ಸಾವಿರಾರು ವರ್ಷದಿಂದ ಏನು ಆಹಾರ ತಗೊಂತಾ ಇದ್ರು, ಯಾವ ಥರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ ಆಗಿ ಇವಾಗ ಮಾರ್ಪಡಿ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರಲಿ, ಅದರಿಂದ ಉತ್ಪತ್ತಿ ಆಗಿರುವಂಥ ಆಹಾರ ಸೇವನೆ ನಾವು ಮಾಡೋದಿರಲಿ, ಅದರಲ್ಲಿ ನಾವು ನಮ್ಮ ದೇಹನ ಯೂಸ್ ಮಾಡೋ ಬಳಕೆ ಮಾಡೋ ಪ್ರಕ್ರಿಯೆ ಇರಲಿ, ಅದೆಲ್ಲ ಮಾರ್ಪಡಿ ಆಗಿಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತೆ ಆಹಾರ ಸೇವನೆ ಮಾಡಬೇಕಾದ್ರೂ ನಮಗೆ ಪ್ರಾಸೆಸ್ಡ್ ಫುಡ್ ಅಂದರೆ ಅದೇ ಆಹಾರ ನಮ್ಮ ಪ್ಲೇಟಲ್ಲಿ ಬಂದಾಗ ಅದು ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ ಅಂಶ ಜಾಸ್ತಿ ಇರುವಂತ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದು ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ.
0: ಅಂದ್ರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕಾಲಕ್ಕೆ ಪಾಲಿಸದೇ ಇರುವಂತಹ ಆರೋಗ್ಯದ ನಿಯಮಗಳು, ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತೆ ಆತಂಕಗಳು ತಾವು ಹೇಳ್ತಾ ಇದ್ರಲ್ಲ, ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನ್ಸ್ಬಿಡುತ್ತವಾಗ. ಈಗ PMOS ಈ ಸಮಸ್ಯೆಗೆ ಚಿಕಿತ್ಸೆ ಕೊಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ.
1: ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮೇನ್ ಸಮಸ್ಯೆ ಏನು ಅಂತಂದ್ರೆ, ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನು ಉಷ್ಣ ಇರ್ಬೋದು, ಅದರಿಂದ ಮೆನ್ಸ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದ್ರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಯಾರಿಗೂ ಎಲ್ಲರಿಗೂ ಇದೆ, ಅದರಿಂದ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡುವಂತದ್ದು ಪರಿಸ್ಥಿತಿ. ಮತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋ ಪರಿಸ್ಥಿತಿ, ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಶನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗ್ಬರುತ್ತೆ. ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ರಿಂದ ಅವರಿಗೆ ಏನು ಒಂದು ಸುಮಾರು ತುಂಬಾ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡುದು, ಇಲ್ಲ ಅದನ್ನ ಉದಾಸೀನ ಮಾಡ್ಬಿಟ್ಟು ಅದಕ್ಕೆ ಏನು ಮಾಡದೇ ಇರುವಂತದ್ದು, ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೈದ್ಯರ ಹೋಗಿ ಅದನ್ನ ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು, ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗ್ ಮಾಡ್ಬೇಕು, ಯಾವ್ದ್ರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ, ಆಲ್ಮೋಸ್ಟ್ ನಿಮ್ಗೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗ
0: ಸಾಲ್ವ್ ಆಗತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮಗೆ ಏನೋ ಸಮಸ್ಯೆ ಆಗಬಾರದು, ಇದು ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.
1: ಹೌದು, ಅದು ತಪ್ಪಾದ ಭಾವನೆ. ಆಕ್ಚುಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿ ಎಂಡೋಕ್ರೈನ್ ಅಂದ್ರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಹಾರದಲ್ಲಿ ಏನ್ ತಪ್ಪಾಗಿ ತಿಂತಾ ಇದ್ದನ್ನ ನಾವು ಇವಾಗ ಏನ್ ಸರಿ ಮಾಡ್ಕೋಬೇಕು, ಅದನ್ನ ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅರ್ಥ ಮಾಡಿಕೊಂಡು ಮೋಟಿವೇಟ್ ಆಗಿದ್ದು ಅದನ್ನ ಪಾಲಿಸ್ಬೇಕು. ಅದನ್ನ ಒಂಥರ ಭಾರ ಅಂತ ತಮ್ಮ ಮೇಲೆ ಒಂದೇನೋ ಹೇರ್ತಾ ಇದಾರೆ ಭಾರ, ಅದನ್ನ ಒತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನ ಮಾಡಕ್ ಹೋದ್ರೆ ಅದೊಂಥರ ಕೆಲವು ದಿನ ಆದ್ಮೇಲೆ ಅದನ್ನ ಪಾಲಿಸದೆ ಇರೋಂತ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬಳಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರೂ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಇಷ್ಟು ಎಕ್ಸಸೈಸ್ ಮಿನಿಮಮ್, ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 1.5 kilometers ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿರೋರು ಇದನ್ನ ಸೊ ಆ ಪ್ರಾಬ್ಲಮ್ ಇರೋದ್ರಿಂದ
0: ಅದೇ ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ಅಥವಾ ತಪ್ಪು ತಪ್ಪಾಗಿ ತಿಳುವಳಿಕೆ ತಾವು ಹೇಳಿದಂಗೆ ಏನೇನೋ ಆಗತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಮಾಡಿ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸರ್, ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ, ತುಂಬಾ ಸುಲಭವಾದಂತಹ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು?
1: ಸಿಂಪಲ್ ಆಗಿ ನೀವು ಯಾರಾದ್ರೂ OBG ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದು ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು, ಅಂದ್ರೆ ಅವ್ರ ಸ್ಕಿನ್ ಅಲ್ಲಿ ಇರುವಂತ ಪ್ರಾಬ್ಲಮ್, ಫೇಸ್ ಅಲ್ಲಿರೋ ಪಿಂಪಲ್ಸ್, ಇಲ್ಲ ಫೇಶಿಯಲ್ ಹೇರ್, ಇಲ್ಲ ಮೇಲ್ ಪಾಟರ್ನ್ ಬಾಲ್ಡ್ನೆಸ್, ಇಲ್ಲ ದೇಹದ ಗಾತ್ರ ಅಂದ್ರೆ BMI ಜಾಸ್ತಿ ಇರೋದು, ಇಲ್ಲ BP ಜಾಸ್ತಿ ಇರೋದು, ಇಲ್ಲ ಶುಗರ್ ಇರೋದು, ಇವೆಲ್ಲಾನು ಇದ್ರಲ್ಲಿ ಸೇರಿರೋದು. ಯಾಕಂದ್ರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಅವರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ ಆಮೇಲೆ ಅದಕ್ಕೆ ಬೇಕಾಗಿರುವಂತ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಬ್ಲಡ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನ ಅದಿದೆ ಅಂತ, ಮತ್ತೆ ಅವರಿಗೆ ಡಯಟ್ ಎಕ್ಸಸೈಸ್ ಎಲ್ಲ ಹೇಳಿ ಅವರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್, ಇವಾಗ ಮದುವೆ ಆಗ್ಲಿ ಆಗದೆ ಇರಲಿ, ಮಗು ಆಗೋಕೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಅಟ್ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರುವಂತ ಡ್ಯಾಮೇಜ್ನ

0: ನಿಲ್ಸೋದಕ್ಕಾದ್ರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ.
1: ಸರ್, ಏನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು, ಆ ವಿಚಾರಗಳು ಏನ್ ಸಮಸ್ಯೆ ಇರುತ್ತ?
0: ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗ್ಲೇ 50% ಸಾಲ್ವ್ ಆದಂಗೆ ಪ್ರಾಬ್ಲಮ್. ಪ್ರಾಬ್ಲಮ್ ಏನು ಅಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆ, ಇನ್ 50% ಅಲ್ಲಿ ಇನ್ 25% ನಿಮ್ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಡಯಟ್ ಎಕ್ಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸೈಸ್ ಅಲ್ಲೇ ದಟ್ ಇಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್.
1: ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು, ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ, ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮ್ಗೆ ನಮ್ಮ ವೈವಾಹಿಕ ಜೀವನನು ಚೆನ್ನಾಗಿರ್ಬೇಕು ಮತ್ತೆ ಮಕ್ಕಳಾಗ್ಬೇಕು ಅಂತ, ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕು ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ.
0: ಅದರಲ್ಲಿ ಅವರಿಗೆ ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದ್ರು ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದ್ರು,
1: ಅದಕ್ಕೆ ಮತ್ತೆ ಬಂಜೆತ್ತಿನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ PCOS ಸಮಸ್ಯೆಯಿಂದ ಮಕ್ಕಳು ಆಗಲ್ವಾ?
0: ಇಲ್ಲ ಇಲ್ಲ, ಹಂಗಂತ ಏನಿಲ್ಲ. PCOS ಇರೋರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ.
1: ಅಂದ್ರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದ್ರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ, ಜೀವನ ಶೈಲಿನಲ್ಲಿ ಮತ್ತೆ ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ. ಅದ್ರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆ ಬಾಳನ್ನ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ.
2: ಇದುವರೆಗೆ PCOD PCOS ಅಥವಾ PMOS ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ TK ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ YP ಅವರು.
3: ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ YP ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಈಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ.
4: ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮಗೆಲ್ಲ ಸಿಗ್ತಾ ಇರೋಂತ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೇಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟ್ ಗೆ ಅಡಾಪ್ಟ್ ಆಗಿತ್ತು, ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲಾ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ.
3: ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂತದ್ದು, ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕುತ್ಕೊಳ್ಳೋ ತರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂತಹ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ, ಹಣ ಓಡಾಡ್ತಾ ಇದೆ, ಎಲ್ಲಾ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದನ್ನ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ?
4: ಏನಂತ ಅಂದ್ರೆ ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ ಎರಡು ಕಾರಣಗಳಿದೆ, ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ.
3: ಮಕ್ಕಳಿಗೆ ಏನಾದ್ರು ಬೇರೆ ಸಮಸ್ಯೆ ಬರುತ್ತಂತೀರಾ ಈಗ ಬೊಜ್ಜಿನಿಂದ? ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ
4: ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು. ಇನ್ನೊಂದು ಡಿಸ್ಲಿಪಿಡೆಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕು ಕೂಡ ಈವನ್ 20-30 years ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ 20-30 years ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಫ್ಯಾಟಿ ಲಿವರ್ ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ.
3: ಜೀನ್ಸ್ ಕೂಡ ತುಂಬಾ ಪ್ರಭಾವ ಇರುತ್ತೆ ಇದರಲ್ಲಿ,
4: ತುಂಬಾ ಇಂಪಾರ್ಟೆಂಟ್.
3: ಆತರ ಈಗ ಉದಾಹರಣೆ ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತ ಇದ್ದಂತಹ

0: ಸಮಸ್ಯೆ ಇವರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತೀರಲ್ಲ, ಈ ಡಯಾಬಿಟಿಸ್ ಆಗಿರಬಹುದು ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರ ಏನಾರಿತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರ ಬಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ?
1: ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನ್ ನಮ್ಮ ಫುಡ್ ಸಿಗುತ್ತೋ ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದ್ನ ನಾವೆಲ್ಲ ಅದನ್ನ ಎಕ್ಟೋಪಿಕ್ ಫ್ಯಾಟ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಲೈಕ್ ಲಿವರ್ ಅಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋ ಜಾಗದಲ್ಲಿ ಅಲ್ಲೆಲ್ಲ ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ ಶುರುವಾಗುತ್ತೆ. ಸೊ ಈ ಎಕ್ಟೋಪಿಕ್ ಫ್ಯಾಟ್ ನ ನಾವು ಇನ್ಫ್ಲಮೇಷನ್ ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ ಬಟ್ ಆಕ್ಟ್ ಮಾಡಕ್ ಆಗಲ್ಲ, ಅದರಿಂದನೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ.
0: ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ, ಅದನ್ನ ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲ್ ತಂದು ಚಿಕಿತ್ಸೆ ಕೊಟ್ಟು ಅದನ್ನ ಕಡಿಮೆ ಮಾಡಬಹುದಾ?
1: ಡೆಫಿನೆಟ್ಲಿ ಅಂದ್ರೆ ಕಂಪ್ಲೀಟ್ಲಿ ದಾಟಬಹುದು ಅಂತ ನಾವು ಹೇಳಕ್ಕಾಗಲ್ಲ, ಬಟ್ ಡಯಟ್ ಕರೆಕ್ಟ್ ಆಗಿರೋ ಜೀವನ ಶೈಲಿ ಅಳವಡಿಸಿಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬಹುದು.
0: ಈಗ ಎಲ್ರು ಹೇಳೋದು ಏನಂದ್ರೆ ಈ ಜಂಕ್ ಫುಡ್, ಫಾಸ್ಟ್ ಫುಡ್ಗಳನ್ನೆಲ್ಲ, ಬೇಕರಿ ಫುಡ್ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನ ಹೊರತಾಗಿ ಈ ಅಡೋಲೆಸೆನ್ಸ್ ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಯುವಕರು ಆಗ್ಲಿ, ಅದೇ ಹೇರಿಯ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ.
1: ಹೌದು,
0: ಅವರು ಹಿಂಗ್ ತಿಂತಾನೆ ಜಾಸ್ತಿ ಈ ತರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ?
1: ಅದೇ ಏನಂತ ಅಂದ್ರೆ ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿರ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿಂದಾಗ ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ ಅಥವಾ ಕೊಕೇನ್ ಆತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವು ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ.
0: ಮೊದಲು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನ ತಿಂದು ಸಂಜೆ ಹೊತ್ತು ನೋಡ್ತೀವಿ ನಾವು ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋಟೆಲ್ ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ, ಆದ್ರೆ ಇದು ನಿಂತ್ಕೊಂಡು ತಿಂದ ತಿನ್ನೋದು, ಅದರಿಂದನು ಸ್ವಲ್ಪ ಇನ್ನೇನಾರ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು ಏನೇ ತಿಂದ್ರು ಕೂಡ ಅಂತ ಹೇಳ್ತೀನಿ.
1: ಏನೇ ತಿಂದ್ರು ಕೂಡ ನಿಧಾನವಾಗಿ, ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನು ಕೂಡ ಇದು ಈ ಪ್ರಮಾಣ ಹೆಚ್ಚು.
0: ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ?
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಯಾಕೆಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವು ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ.
0: ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡಬೇಕಾಗುತ್ತೆ?
1: ಆಹಾರದ ಪದ್ಧತಿಯಲ್ಲಿ ಬದಲಾವಣೆ, ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ ಗಳು ಕೂಡ ಇದಕ್ ಬಂದಿದೆ. ಇದಕ್ಕೆ ನಾವು GLP-1 ಅನಲಾಗ್ಸ್ ಅಂತ ನಾವು ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ, ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ, ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಲ್ಲ ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿ ಅಲ್ದೇನೆ ಡಯಾಬಿಟೀಸ್ಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೋಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡು ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ.
0: ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಅಂತರ ಅವನು ದೈಹಿಕವಾಗಿ ಅಟ್ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚೆಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ?
1: ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೇಟ್ ಕಮ್ಮಿ ಆಗೋದ್ರಿಂದ ನಮ್ದು

0: Like, definitely cosmetically also people will feel better. But adultane ee medicines alli bere benefits ide. Like weight kadme madadrinda nammalli enen fat store agirutto liver alli matte pancreas alli adu kuda kammi agutte.
1: Iga ಈ ಜಿಮ್ ಗಳಿಗೆ ಹೋಗ್ತಾರೆ, ಸಾಕಷ್ಟು ಸ್ವಲ್ಪ ಜಾಸ್ತಿ ಬೆವರು ಹರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆ ಮಾತಾಡ್ತೀವಿ ನಾವು, ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ?
0: ಸೊ ಏನಂತಂದ್ರೆ ನಾವು ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ, ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಆಗ್ತೀವಿ, ಅಟ್ ಲೀಸ್ಟ್ ಪರ್ ಡೇ 45 to 60 minutes ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್.
1: ಎರಡು ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ, ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದ ದೂರ ಇರಬಹುದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರಬಹುದು ಅಂತ ಹೇಳಿ ಜನನು ಕೂಡ.
0: ಫಸ್ಟ್ ಆಫ್ ಆಲ್, ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವ್ ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರ್, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಬಿಪಿ ಇದೆಯಾ ಇಲ್ವಾ, ಇವೆಲ್ಲ ನಾವ್ ನೋಡೋದು ತುಂಬಾ ಮುಖ್ಯ.
1: ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
0: ಹಾ, ಒಬೆಸಿಟಿಯಿಂದನೇ ಡಯಾಬಿಟಿಸ್.
1: ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡುತ್ತಾ, ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ?
0: ಲೈಕ್ ಒಬೆಸಿಟಿಯಿಂದ ಡಯಾಬಿಟಿಸ್
1: ಆಗ್ಬಹುದು, ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ.
0: ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೇಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಇಂದ ಒಬೆಸಿಟಿ ಬರಲ್ಲ.
1: ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರಬೇಕು, ಕೂತ್ ಕಡೆ ಕೂತಿರಬಾರದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೆ ನಮ್ಗೆ ಸಾಕು, ಇದ್ರೊಳಗನೆ ಮಾಡಕ್ ಸಾಧ್ಯ, ನಮಗೆ ಎಕ್ಸರ್ಸೈಸ್ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ.
0: ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲ ಅಂದಾಗ ಸ್ವಲ್ಪ, ಇವಾಗ ಲೈಕ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದ್ 2 to 3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಆಮೇಲೆ ಆಫೀಸ್ ಟೈಮ್ ಅಲ್ಲೇ ಲಂಚ್ ಬ್ರೇಕ್ ಅಲ್ಲಿ ಬೇಗ ಊಟ ಮಾಡ್ಬಿಟ್ಟು ಇನ್ನೊಂದೇನ್ ಟೈಮ್ ಇರುತ್ತೋ ಆಫೀಸ್ ಅವರ್ಸ್ ಅಲ್ಲೇ ವಾಕ್ ಮಾಡೋದು, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಒಂದ್ಸತಿ ಎದ್ ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನೂ ಕೂಡ ಹೆಲ್ಪ್ ಆಗುತ್ತೆ.
1: ಈ ಸೋಷಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದೇ ಜಮಾನ ಇವಾಗ ಸಾಮಾಜಿಕ ಮಾಧ್ಯಮಗಳ ಭರಾಟೆನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್
0: ಸಾಧ್ಯ? ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ ನ ನೋಡೋದು ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್, ಹೇಗೆ ನಾವು ಬ್ರಷ್ ಮಾಡ್ತೀವೋ ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸಿಕೊಂಡ್ರೆ ಒಳ್ಳೇದು.
1: ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗ್ಲಿ ಅಥವಾ ಡಯಾಬಿಟಿಸ್ ಆಗ್ಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆಗೆ ಎಕ್ಸರ್ಸೈಸ್ ಗಳು ಮಾಡ್ತಾ ಇರಬೇಕು, ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೆ ಅದು ಎರಡು ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದೊಂದು ದೊಡ್ಡ ರೋಗ ಅಂತಂತೇಳಿ ಆ ಭಾವನೆ ಇಟ್ಕೋಬಾರ್ದು, ಯಾಕಂದ್ರೆ ಈ ಡಯಾಬಿಟಿಸ್ ಆಗ್ಲಿ ಒಬೆಸಿಟಿ ಆಗ್ಲಿ ಬೊಜ್ಜುತನ ಆಗ್ಲಿ ಇವು ಯಾವ ರೋಗಗಳಲ್ಲ,
0: ರೋಗಗಳು ಅಂತ ಹೇಳಕ್ಕಾಗಲ್ಲ.
1: ನೀವೇ ಹೇಳ್ತೀರಿ ಡಾಕ್ಟರ್ಸ್ ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬ್ತಿರ್ ನೀವು ಬಂದಾಗ ಹಾಗೇನು ಸಮಸ್ಯೆ ಅಲ್ಲ ಇದು, ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು, ಈ ದೇಶದಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
2: ಸಾಧನೆ ಎಂಬ ವಿಷಯಕ್ಕೆ ಬಂದ್ರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನು ಕೂಡ ಸೂಕ್ತ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳಬಹುದು ಎಂದುಕೊಂಡು ನಾವು ಮುನ್ನುಗ್ಗಬೇಕು. ಇದಕ್ಕೆ ಮೊದಲ ಮಾರ್ಗವೆಂದ್ರೆ ಆಲಸ್ಯದ ಬದುಕಿನಿಂದ ಹೊರಬರುವುದು. ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಚಟುವಟಿಕೆ ಜೀವನವನ್ನು ಮುನ್ನಡೆಸಲೇಬೇಕು. ತನ್ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ದಿನಂಪ್ರತಿ ಇದೇ ಸಮಯಕ್ಕೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ఆకాశవాణి. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಶ್ರೀ ಶರತ್ಚಂದ್ರ ರಾನಡೆ ಅವರು.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ, ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ನಾವು PMEGP ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂದ್ರೇನು ಮತ್ತು ಅದರ ಮುಖ್ಯಾಂಶಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇಶದಲ್ಲಿ ನಿರುದ್ಯೋಗಗಳ ಪ್ರಮಾಣ 6.6% ಇದರಲ್ಲಿ ಗ್ರಾಮೀಣ ನಿರುದ್ಯೋಗ ಪ್ರಮಾಣ 4.6% ಈ ನಿರುದ್ಯೋಗಿಗಳಲ್ಲಿ 80% ಜನ ಯುವಕರಾಗಿದ್ದು 67% ಯುವಕರು ಪದವೀಧರ ನಿರುದ್ಯೋಗಿಗಳಾಗಿದೆ. ಇಂದಿನ ಯುವಕರು ಸ್ವಂತದ್ದೊಂದು ಉದ್ಯಮ ಅಥವಾ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ, ಆದರೆ ಅವರಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯ ಅವಶ್ಯಕತೆ. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶದಲ್ಲಿರತಕ್ಕಂತಹ ಕೃಷಿ ಮತ್ತು ಆಹಾರ ಆಧಾರಿತ ವಲಯದ ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೆನಿದೆ. ಈ ಯೋಜನೆ PMEGP ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ಆಗಸ್ಟ್ 2008 ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನು KVIC ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIBS ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು, DIC ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 ರಿಂದ 2025-26 5 ವರ್ಷಗಳ ಅವಧಿಗೆ ಜಾರಿಗೊಳಿಸಲಾಗಿದ್ದಂತಹ ಈ ಯೋಜನೆಯನ್ನು 2026-27 ಅವಧಿಗೆ ಈಗ ವಿಸ್ತರಿಸಲಾಗಿದೆ. ಯೋಜನೆಯ ಒಟ್ಟು ವೆಚ್ಚ 13,554.42 ಕೋಟಿ ರೂಪಾಯಿಗಳಾಗಿದೆ. ಯೋಜನೆಯ ಉದ್ದೇಶ ಏನು ಅಂತೇಳಿ ನಮಗೆ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಹೊಸ ಸ್ವ ಉದ್ಯೋಗ ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನು ಹೆಚ್ಚಿಸತಕ್ಕಂಥದ್ದು ಮತ್ತು ಸೃಷ್ಟಿ ಮಾಡತಕ್ಕಂಥದ್ದು. ಎರಡನೇದಾಗಿ, ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲಿ ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸತಕ್ಕಂಥದ್ದು. ಮೂರನೇದಾಗಿ, ಗ್ರಾಮೀಣ ಯುವಕರು ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಡೆಯಲು ದೇಶದ ಸಾಂಪ್ರದಾಯಿಕ ಮತ್ತು ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗವನ್ನು ಒದಗಿಸತಕ್ಕಂಥದ್ದು. ನಾಲ್ಕನೇದಾಗಿ, ಕುಶಲಕರ್ಮಿಗಳ ವೇತನಗಳಿರುವ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂಥದ್ದು. ಐದನೇದಾಗಿ, ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆಯ ದರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ, ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಇನ್ನು ಏಳನೇದಾಗಿ, ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನು ಬೆಂಬಲಿಸತಕ್ಕಂಥದ್ದು. ಇನ್ನು ಈ ಯೋಜನೆಯ ಪ್ರಮುಖಾಂಶಗಳು ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಯೋಜನೆಯಡಿ ಯೋಜನೆ ಮತ್ತು ಫಲ

0: ಅನುಭವಿಯ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ ಶೇಕಡ 15% ರಿಂದ ಶೇಕಡ 35% ಸಹಾಯಧನವನ್ನು ಒದಗಿಸಲಾಗ್ತದೆ. ಈ ಸಹಾಯಧನವನ್ನು ಮಾರ್ಜಿನ್ ಮನಿ ಅಂತೇಳಿ ಕರೀತೇವೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ನೇರವಾಗಿ ಬ್ಯಾಂಕಿಗೆ ಪಾವತಿ ಮಾಡುತ್ತದೆ. ಇನ್ನು ಎರಡನೇದಾಗಿ ವಿಶೇಷ ವರ್ಗಗಳಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಪಂಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆಯಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ ಶೇಕಡ 35% ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಮೂರನೇದಾಗಿ ಉತ್ಪಾದನಾ ವಲಯವು 50 ಲಕ್ಷ ರೂಪಾಯಿ ಮತ್ತು ಸೇವಾ ವಲಯವು 20 ಲಕ್ಷ ರೂಪಾಯಿಗಳವರೆಗೆ ಈ ಯೋಜನೆಯಡಿ ಸಾಲವನ್ನು ಪಡೆಯುವಂತಹ ಅರ್ಹತೆಯನ್ನು ಹೊಂದಿವೆ. ಇನ್ನು ನಾಲ್ಕನೆಯದಾಗಿ ಈ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಮೇಲಾಧಾರ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ, ಅಂದರೆ ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗಿಲ್ಲ. ಇನ್ನು ಐದನೇದಾಗಿ ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನು ಆಧರಿಸಿ ಶೇಕಡ 15% ರಿಂದ 35% ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ಇನ್ನು ಆರನೇದಾಗಿ ಇನ್ನಿಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ ಶೇಕಡ 95% ಮತ್ತು ಸಾಮಾನ್ಯ ವರ್ಗದವರಿಗೆ ಶೇಕಡ 90% ಸಾಲ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇನ್ನು ಏಳನೇದಾಗಿ ಫಲಾನುಭವಿ ಶೇಕಡ 5% ರಿಂದ ಶೇಕಡ 10% ಸ್ವಂತ ಕೊಡುಗೆಯನ್ನು ನೀಡಬೇಕಾಗ್ತದೆ. ಇನ್ನು ಈ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಡಿ ಹೇಗೆ ವರ್ಗೀಕರಿಸಿದ್ದಾರೆ ಅಂತ ನಾವು ನೋಡೋಣ. ಈ ಯೋಜನೆಯಡಿ ಫಲಾನುಭವಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು ಶೇಕಡ 10% ನೀಡಬೇಕು. ಸರ್ಕಾರ ಶೇಕಡ 15% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 90% ಸಾಲವನ್ನು ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು ಶೇಕಡ 10% ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು. ಸರ್ಕಾರ ಅಂತಕ್ಕಂಥದ್ದು ಶೇಕಡ 25% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 90% ಸಾಲವನ್ನು ನೀಡುತ್ತವೆ. ಇನ್ನು ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗದವರು ಶೇಕಡ 5% ಮತ್ತು ಸ್ವಂತ ಪಾಲನ್ನು ಆ ಒಂದು ಪ್ರಮಾಣದಲ್ಲಿ ನೀಡಿದರೆ ಸಾಕು, ಸರ್ಕಾರವು ಶೇಕಡ 35% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 95% ಸಾಲವನ್ನು ಒದಗಿಸುತ್ತದೆ. ಇನ್ನು ಈ PMEGP ಅಂತಕ್ಕಂಥ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನ ನೋಡೋಣ. ಈ PMEGP 4 ವರ್ಗದ ಉದ್ಯಮಗಳನ್ನು ಬೆಂಬಲಿಸಿದೆ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಉದ್ಯಮಗಳು, ಎರಡನೇದು ಸೇವಾ ವಲಯದ ಉದ್ಯಮಗಳು, ಮೂರನೇದಾಗಿ ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು, ನಾಲ್ಕನೇದಾಗಿ ಇತರ ಉದ್ಯಮಗಳು. ಈ PMEGP ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರ್ತಕ್ಕಂತಹ ಆಹಾರ ಮತ್ತು ಕೃಷಿ ಉದ್ಯಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಎರಡನೇದಾಗಿ ಜಾಮ್ ಜೆಲ್ಲಿ ತಯಾರಿಕೆ, ಮೂರನೇದಾಗಿ ಉಪ್ಪಿನಕಾಯಿ ತಯಾರಿಕೆ, ನಾಲ್ಕು ಮಸಾಲ ತಯಾರಿಕಾ ಘಟಕಗಳು, ಇನ್ನು ಎರಡನೇದಾಗಿ ಸೇವಾ ವಲಯ ಉದ್ಯಮಗಳು ಯಾವ್ಯಾವು ಮತ್ತು ಯಾವುದಕ್ಕೆ ಈ ಬೆಂಬಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಈ ಒಂದು ಉದ್ದಿಮೆ ಬೆಂಬಲಿಸತಕ್ಕಂತಹ ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು ಯಾವ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ರಬ್ಬರ್ ಫೋಲ್ಡಿಂಗ್, ಎರಡು ಅಂಟಿಕೊಳ್ಳುವ ಟೇಪ್ಗಳು, ಮೂರನೇದಾಗಿ ಸಿಮೆಂಟ್ ಮತ್ತು ಪ್ರೈ ಆಶ್ ಇಟ್ಟಿಗೆಗಳು. ಇತರ ಉದ್ಯಮಗಳಿಗೂ ಕೂಡ ಈ ಯೋಜನೆ ಬೆಂಬಲ ನೀಡುತ್ತದೆ. ಅವುಗಳಲ್ಲಿ ಮೊದಲನೇದಾಗಿ ನಮಗೆಲ್ಲ ಬಹಳ ಮುಖ್ಯವಾಗಿರತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕಗಳು, ಎರಡನೇದಾಗಿ ಶೀತಲ ಗೃಹಗಳ ನಿರ್ಮಾಣ. ಇದಕ್ಕೆ ನಾವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ 18 ವರ್ಷಕ್ಕೆ ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಈ ಯೋಜನೆಯಡಿ ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಅರ್ಜಿದಾರರು kviconline.gov.in PMEGP ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಅಥವಾ ಹಿಂಬಾಲಿಸಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ಐಡಿ ರಚನೆಯಾಗುತ್ತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ, KVIC ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸುತ್ತವೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ ಶೇಕಡ 15% ರಿಂದ 30% ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನು ನೋಡಬಹುದು. ಆದ್ದರಿಂದ ಈ ಯೋಜನೆಯ ಒಂದು ಪ್ರಯೋಜನ ಪಡೆದುಕೊಳ್ಳಲಿಕ್ಕೆ ಯುವಕರು ಮುಂದೆ ಬಂದರೆ ಅವರಿಗೂ ಅನುಕೂಲ, ದೇಶಕ್ಕೂ ಅನುಕೂಲ ಅನ್ನುವ ಮಾತನ್ನು ಹೇಳುತ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಜಿ7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ: ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 1,54,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲಾ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12

0: ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇವನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ದತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕ್ಯಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ದ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ, 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ದ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ದ 3-1 ಗೋಲುಗಳಿಂದ ಜಯ ಸಾಧಿಸಿದವು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆ ನೇಪಥ್ಯ

ಕ್ಷೇತ್ರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ ಎರಡನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಸಮಯ ಸರಿಯಾಗಿ 1:25:25. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಕೆಲವು ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಸ್ನೇಹದ ಸಂಕೋಲೆ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ.

0: ಎಸ್ ಜಾನಕಿ ಅವರು ಹಾಡಿದಂತಹ ರವಿವರ್ಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಗೆ ಸಂಗೀತವನ್ನು ನೀಡಿದವರು ಉಪೇಂದ್ರ ಕುಮಾರ್. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಈ ಮಣಿಪುರ ಅನ್ನುವ ನಗರವನ್ನ ಬಬ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ನಕುಲ ಧ್ವಜವನ್ನು ಹೊಂದಿರತಕ್ಕಂಥವನು, ತುಂಬಾ ಖ್ಯಾತಿಯನ್ನು ಗಳಿಸಿದ್ದಾನೆ, ಜನರೆಲ್ಲರಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾನೆ. ಬಹುಶಃ ಆಸ್ಥಾನದ ಒಂದು ವೈಭವವನ್ನು ನೋಡಿದ್ರೆ ಬಬ್ರುವಾಹನನ ಐಶ್ವರ್ಯ ಎಷ್ಟಿದೆ ಅನ್ನುವುದನ್ನು ಊಹೆ ಮಾಡಿಕೊಳ್ಬಹುದಾಗಿತ್ತು. ಏನು, ಅತ್ಯಂತ ಸಂಭ್ರಮ ಸಡಗರಗಳಿಂದ ಕೂಡಿದೆ ಆ ರಾಜಮಂದಿರ. ಶೋಭಾಯಮಾನವಾಗಿ ಕಾಣ್ತಾ ಇರತಕ್ಕಂತಹ ಈ ರಾಜಸ್ಥಾನದಲ್ಲಿ ಅತ್ಯಂತ ಸುರಸುಂದರಿಯರು, ಕಮಲ ದಳದಂತೆ ಕಂಡುಳ್ಳಂತಹ ಆ ಕಾಮಿನಿಯರು ಬಬ್ರುವಾಹನನ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಆತನಿಗೆ ಚಾಮರವನ್ನು ಬೀಸಿ ಸೇವೆ ಮಾಡ್ತಾ ಇದ್ದಾರೆ.

ನಗುತೆ ಪರಮಂಡಲ ಸ್ಥಳದಿಂದೆ ಬಂದ ರಾಯರ ಯಜ್ಞ ತುರಗಮಂ ಕಟ್ಟಿಕೊಂಡೆವು ಮನೆಯೊಳು. ಕೊಳುಗುಣಕ್ಕೆ ಮಿಡುಕುವ

ಇದ್ದಂತಹ ಅಸ್ಥಾನ ಮಂಟಪದಲ್ಲಿ ವಿರಾಜಮಾನನಾಗಿದ್ದಂತಹ ಬಬ್ರುವಾಹನ ತುಂಬಾ ಸಂತೋಷದಿಂದ ಕುಳಿತುಕೊಂಡು ಮಾತನಾಡ್ತಾ ಇದ್ದಾನೆ. ನಗುನಗುತ್ತಾ ಎಲ್ಲರ ಯೋಗಕ್ಷೇಮಗಳನ್ನು ವಿಚಾರಿಸಿದ್ದಾನೆ. ನಾವೀಗ ಪರದೇಶದಿಂದ ಆಗಮಿಸಿದಂತಹ ರಾಜರ ಯಜ್ಞಾಶ್ವವನ್ನ ಕಟ್ಟಿಬಿಟ್ಟಿದ್ದೇವೆ. ನಾಳೆ ನೀವೆಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿರಬೇಕು. ಯಾವ ಕಾರಣಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆಯಬಾರದು. ಚತುರಂಗ ಬಲಗಳು ಕೂಡ ತಮ್ಮ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಎಂಬುದಾಗಿ ಆದೇಶವನ್ನ ಕೊಟ್ಟಾಗ ಅಲ್ಲಿ ನೆರೆದಿದ್ದಂತಹ ಸುಬುದ್ಧಿ ಮುಂತಾದ ಎಲ್ಲ ರಾಜಪ್ರಮುಖರು ಕೂಡ ಒಪ್ಪಿಕೊಂಡಿದ್ದಾರೆ. ರಾಜನ ಆದೇಶದಿಂದ ಸುಬುದ್ಧಿ ಅನ್ನತಕ್ಕಂತ ಮಂತ್ರಿ ಉಳಿದೆಲ್ಲರಿಗೆ ವಿಚಾರಗಳನ್ನು ಹೇಳಿದಾಗ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾನೆ, ನಾವು ಎಲ್ಲ ಸಿದ್ಧರಾಗಿರಬೇಕು ಅನ್ನುವ ಮಾತನ್ನ.

ಮಹಾರಾಜನ ಸಭೆಯಲ್ಲಿ ನಡೆದಂತಹ ತೀರ್ಮಾನವನ್ನ ಸೇವಕರಿಂದ ತಿಳ್ಕೊಂಡಿದ್ದಾಳೆ ಚಿತ್ರಾಂಗದೆ. ಅಂತಃಪುರದಲ್ಲಿ ಅಲ್ಲಿಯ ತನಕ ಅರ್ಜುನನ ತನ್ನ ಪತಿಯ ಶ್ರೇಷ್ಠ ಗುಣಗಳನ್ನ ಸದಾಕಾಲ ನೆನೆದು ಚಿಂತೆಯನ್ನ ಮಾಡ್ತಾ ಇದ್ದಂತಹವಳು ಬಬ್ರುವಾಹನನ ಮಾತೆಯಾದಂತಹ ಈ ಚಿತ್ರಾಂಗದೆ. ಅರ್ಜುನ ಮಣಿಪುರಕ್ಕೆ ಬಂದಿರತಕ್ಕಂತಹ ವಿಚಾರ ತಿಳಿದ ತಕ್ಷಣ ಪೊಳಕಿತಳಾಗಿದ್ದಾಳೆ.

ಮುಂಭಾಗಕ್ಕೆ ಧಾವಿಸಿ ಬರ್ತಾ ಇದ್ದಾಳೆ ಚಿತ್ರಾಂಗದೆ. ದೂರದಿಂದ ತಾಯಿಯ ಆಗಮನವನ್ನು ನೋಡಿದ ಬಬ್ರುವಾಹನ ತಾಯಿಯ ಮೇಲಿನ ಪ್ರೀತಿ ವಾತ್ಸಲ್ಯಗಳಿಂದ ಬಹಳ ಬೇಗದಲ್ಲಿ ಸಿಂಹಾಸನದಿಂದ ಎದ್ದು ಬಂದು ತಾಯಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಆಕೆ ಮಗನನ್ನ ಆಲಂಗಿಸಿಕೊಂಡಿದ್ದಾಳೆ. ಅಯ್ಯ ಬಬ್ರುವಾಹನ, ಕುಂತಿಯ ಮಗನಾದ ಪಾರ್ಥನ ಕುದುರೆಯನ್ನ ಕಟ್ಬಿಟ್ಟಿಯನಪ್ಪ, ಬಹಳ ಒಳ್ಳೆ ಕೆಲಸ ಮಾಡಿಬಿಟ್ಟಿಯಪ್ಪ, ಎಲ್ಲಿಂದ ಕಲಿತೆ ಇಂಥ ಬುದ್ಧಿಯನ್ನ ಅಂತ ಹೇಳಿ ಸ್ವಲ್ಪ ಜೋರು ಧ್ವನಿಯಲ್ಲಿ ಒಂದಿಷ್ಟು ವ್ಯಂಗ್ಯವೂ ಇರುವ ಹಾಗೆ ಆಕೆ ಮಗನನ್ನ ಕೇಳ್ತಾ ಇದ್ದಾಳೆ.

ಜ್ಞಾನಮಕಟ ಮಧ್ಯಮನಾಗಮ ನಿನಗೆ ವಿರಹಿತ ಮಾಗದೋ ಆತನು ದರದೊಳೆ

ವೀರ ಪಾರ್ಥನ ಯಜ್ಞಾಶ್ವಧ ಕುದುರೆಯನ್ನ ಕಟ್ಟತಕ್ಕಂತಹ ಈ ಕೀಳು ಬುದ್ಧಿಯ ಈ ಕೆಟ್ಟ ಯೋಚನೆ ಹೇಗೆ ಬಂತು ನಿನಗೆ? ನಿನ್ನ ಮನಸ್ಸು ಗುರುದ್ರೋಹಕ್ಕೆ ಹೇಗೆ ಒಪ್ಪಿಗೆ ಕೊಡ್ತಪ್ಪ? ಪಾರ್ಥನ ಪತ್ನಿಯಾದಂತಹ ನನ್ನ ಹೊಟ್ಟೆಯಲ್ಲಿ ಯಾಕಾದರೂ ಹುಟ್ಟುಬಿಟ್ಟಿಯೋ ಬಬ್ರವಾಹನ ನೀನು? ಕೇವಲ ಉದ್ರೇಕದಿಂದ ತುಡುಕ್ಬಿಟ್ಟಿಯಲ್ಲಪ್ಪ, ಕುದುರೆಯನ್ನ ಕಟ್ಟಿಬಿಟ್ಟಿದ್ದೀಯಾ. ಇದು ನಿನಗೆ ಶ್ರೇಯಸ್ಸನ್ನ ತರತಕ್ಕಂತ ವಿಚಾರ ಅಲ್ಲ. ಹಿಂದೆ ಅಮೃತಕ್ಕೋಸ್ಕರ ಸಮುದ್ರವನ್ನ ಕಡದಾಗ ವಿಷವೂ ಹುಟ್ಟುಬಿಡ್ತಂತೆ, ಹಾಗೆ ನೀನು ವಿಷದೋಪಾದಿಯಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುಬಿಟ್ಟಿಯಲ್ಲಪ್ಪ ಅಯ್ಯೋ ಅಂತ ಹೇಳಿ ಗದ್ಗದ ಕಂಠದಲ್ಲಿ ಚಿತ್ರಾಂಗದ ಹೇಳ್ತಾ ಇದ್ದಾಳೆ.

ತಾಯಿಯ ಮಾತುಗಳನ್ನ ಕೇಳ್ತಾ ಇದ್ದ ಹಾಗೆ ಬಬ್ರುವಾಹನ ನಡುಗಿ ಹೋಗ್ಬಿಟ್ಟ. ಈವರೆಗೆ ತನಗೆ ಗೊತ್ತಿಲ್ಲದೇ ಇರತಕ್ಕಂತಹ ಒಂದು ಸತ್ಯ ಇಂದು ಹೊರಕ್ಕೆ ಬಂದ್ಬಿಟ್ಟಿದೆ. ಅತ್ಯಂತ ಹೆದರಿಕೆಯಿಂದ ತಾಯ ಪಾದಗಳ ಮೇಲೆ ತಲೆಬಾಗಿ ನಮಸ್ಕರಿಸ್ತಾ ಇದ್ದಾನೆ. ಅಮ್ಮ, ಕ್ಷಾತ್ರ ಧರ್ಮಕ್ಕೆ ತಕ್ಕಂತೆ ಅರ್ಜುನನ ಕುದುರೆಯನ್ನ ಕಟ್ಟಿದನೆ ಹೊರತು ಬೇರೆಲ್ಲಮ್ಮ. ಖಂಡಿತ ನಾನು ಯಾವುದೇ ದುಷ್ಟ ಬುದ್ಧಿಯಿಂದ ಕೇವಲ ದುಡುಕಿನಿಂದ ನಾನು ಕಟ್ಟಿಲ್ಲ. ಯಾವತ್ತೂ ಕೂಡ ನಿಮ್ಮ ಮನಸ್ಸಿಗೆ ಒಪ್ಪದೇ ಇರತಕ್ಕಂತಹ ಕಾರ್ಯವನ್ನ ನಾನೆಂದೂ ಮಾಡಿಲ್ಲ, ಮುಂದೂ ಕೂಡ ಮಾಡೋದಿಲ್ಲ. ಅದು ನನ್ನ ನೀತಿ ಕೂಡ ಅಲ್ಲ. ಹಾಗಾಗಿ ದೇವತಾ ಸ್ವರೂಪಿಣಿಯಾಗಿರ್ತಕ್ಕಂತಹ ನಿಮ್ಮ ಮಾತುಗಳೇ ನನಗೆ ಮುಖ್ಯ ಹೊರತು ಬೇರೇನು ಅಲ್ಲ. ತಾಯಿಯ ಮಾತನ್ನ ನಡೆಸತಕ್ಕಂತಹ ಇದಕ್ಕಿಂತ ದೊಡ್ಡ ಧರ್ಮ ಏನಿದೆ? ನಿಮಗೆ ಇಷ್ಟವಾಗ್ತಕ್ಕಂತಹ ರೀತಿಯಲ್ಲಿ ನಡ್ಕೊಳ್ತೇನೆ. ಈಗಲೂ ಕಾಲ ಮಿಂಚಿಲ್ಲ, ನಾನೇನ್ ಮಾಡ್ಬೇಕು ಹೇಳಿ ಅಂತ ಹೇಳಿ ತಾಯಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ.

ಬಭ್ರುವಾಹನ, ನನ್ನನ್ನ ಬಿಟ್ಟುಬಿಟ್ಟು ಯಾವತ್ತು ಅರ್ಜುನ ತನ್ನ ನಗರಕ್ಕೆ ಹೋಗ್ಬಿಟ್ನು? ಹಿಂದೆ ತೀರ್ಥಯಾತ್ರೆಗೆ ಬಂದ ಸಂದರ್ಭದಲ್ಲಿ ನಾವು ಗಾಂಧರ್ವ ವಿವಾಹವನ್ನು ಮಾಡಿಕೊಂಡಿದ್ದು. ಆತ ನನ್ನನ್ನು ಬಿಟ್ಟು ಹೋದ ಮೇಲೆ ಅಂದಿನಿಂದ ಇಂದಿನ ತನಕ ಕೂಡ ನಾನು ಆತನ ಅಗಲಿಕೆಯ ನೋವನ್ನ ಅನುಭವಿಸ್ತಾ ಇದ್ದೇನೆ. ಕ್ಷಣ ಕ್ಷಣಕ್ಕೂ ಕೂಡ ನಾನು ಕುಗ್ಗಿ ಹೋಗ್ತಾ ಇದ್ದೇನೆ. ಏನೋ ನನ್ನ ಪುಣ್ಯದ ಫಲದಿಂದ ಇವತ್ತು ಆತನೇ ಬಂದಿದ್ದಾನೆ. ನೀನು ಹೋಗಪ್ಪ, ನೇರವಾಗಿ ಹೋಗಿ ನಿನ್ನ ತಂದೆಯನ್ನ ಕಂಡು ಮಾತನಾಡು. ವಿನಮ್ರನಾಗಿ ಆತನಿಗೆ ನಮಸ್ಕಾರ ಮಾಡು. ಆತನ ಆಶೀರ್ವಾದವನ್ನು ಪಡೆದುಕೋ. ನಿನ್ನೆಲ್ಲ ಸಂಪತ್ತುಗಳನ್ನು ಕೂಡ ಆತನ ಪಾದಗಳಿಗೆ ಅರ್ಪಿಸಿಬಿಡು. ಹೀಗೆ ಮಾಡಿದರೆ ನಾನು ಈವರೆಗೆ ಮಾಡಿದಂತಹ ಒಂದು ತಪೋನಿಷ್ಠೆಗೆ ಸರಿಯಾದ ಫಲ ಸಿಗುತ್ತೆ ಕಣಪ್ಪ. ಹೋಗು, ಈ ಕೆಲಸವನ್ನು ಮಾಡಿಕೊಡು.

ಮಗನೇ, ಈಗಲೂ ಕಾಲ ಮಿಂಚಿಲ್ಲಪ್ಪ. ಒಂದು ಕ್ಷಣ ಯೋಚನೆ ಮಾಡು. ನಿನಗೆ ಈಗ ದೊರೆತಿರ್ತಕ್ಕಂತಹ ಈ ನಿನ್ನ ರಾಜ್ಯ, ಈ ದೇಹ ಎಲ್ಲವೂ ಪಾಂಡವರದ್ದೇ ಆಗಿದೆ. ಧರ್ಮರಾಯನ ವೈರಿಗಳು ಯಾರಿದ್ದಾರೋ ಅವರ ಎದುರಾಗಿ ನಿಂತು ನಿನ್ನ ಶೂರತನವನ್ನ ಪ್ರದರ್ಶನ ಮಾಡು. ನಿನ್ನ ಐಶ್ವರ್ಯ ಏನಿದೆ, ಪ್ರಾಣ ಎಲ್ಲ ಕೂಡ ಅರ್ಜುನನಿದೆ ಎಂಬ ಸತ್ಯವನ್ನ ತಿಳಿದುಕೊಪ್ಪ. ಲೋಕದ ಅಪವಾದಕ್ಕೆ ಗುರಿಯಾಗಬೇಡ, ಧರ್ಮಭ್ರಷ್ಟನಾಗಬೇಡ. ಯುಧಿಷ್ಠಿರನ ಆ ಅಶ್ವಮೇಧದ ಯಜ್ಞದ ಕಾರ್ಯವನ್ನ ಸಾಂಗಗೊಳಿಸಲಿಕ್ಕೆ ನೀನು ಅರ್ಜುನನಿಗೆ ಕೈ ಜೋಡಿಸು, ಹೊರಡು. ಎಂದಿಗೂ ಕೆಟ್ಟ ಮಗ ಅಂತ ಅನ್ನಿಸ್ಕೊಳ್ಬೇಡಪ್ಪ ಅನ್ನುವ ಮಾತುಗಳನ್ನ ಆ ಪತಿವ್ರತಾ ಶಿರೋಮಣಿಯಾದಂತಹ ಚಿತ್ರಾಂಗದೇ ಮಗನಿಗೆ ಬುದ್ಧಿಯನ್ನ ಹೇಳ್ತಾ ತಿಳಿಸ್ತಾ ಇದ್ದಾಳೆ. ಪಾರ್ಥನ ಆಗಮನ ಏನಿದೆ ಅವಳಿಗೆ ಒಂದು ಕಡೆ ತುಂಬಾ ಸಂತೋಷವನ್ನ ಕೊಟ್ಟಿದೆ. ಆ ಸಂತೋಷದಲ್ಲಿಯೇ ಆ ಈ ಮಾತುಗಳನ್ನ ಹೇಳ್ತಾ ಮಗನಿಗೆ ಬುದ್ಧಿಯನ್ನು ಹೇಳಿದ್ದಾಳೆ.

ತುಂಬಿದ ಸಭೆಯಲ್ಲಿ ಬಬ್ರುವಾಹನ ತಾಯಿಗೆ ಗೌರವದಿಂದ ನಮಸ್ಕಾರ ಮಾಡಿದ್ದಾನೆ, ಅವಳನ್ನ ಮನೆಗೆ ಕಳಿಸಿಕೊಟ್ಟಿದ್ದಾನೆ. ಆದರೆ ತಕ್ಷಣದಲ್ಲಿಯೇ ಆತ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ರಾಜಧರ್ಮದ ಇತಿಮಿತಿಗಳನ್ನ ಆತ ಅರ್ಥ ಮಾಡಿಕೊಂಡಿದ್ದಾನೆ. ಬಬ್ರುವಾಹನ ಸುಬುದ್ಧಿಯನ್ನು ನೋಡಿ ಮಾತನಾಡಿಸ್ತಾ ಇದ್ದಾನೆ. ತಂದೆಯನ್ನ ಅರ್ಜುನನನ್ನ ಈಗ ಕಾಣತಕ್ಕಂತಹದ್ದು ಯೋಗ್ಯವೇ ಅಥವಾ ಅನುಚಿತವಾಗುತ್ತೋ, ಇದನ್ನು ದಯಮಾಡಿ ನಿಶ್ಚಯವಾದಂತಹ ಮಾತುಗಳಲ್ಲಿ ಹೇಳಿ ಅಂತ ಹೇಳಿ ಸುಬುದ್ಧಿ ಎಂಬತಕ್ಕಂಥ ಮಂತ್ರಿಯನ್ನ ಕೇಳಿದಾಗ ಆತ ಹೇಳದನಂತೆ, ತಾವೀಗ ದೊರೆಯೇ ಯಾವ ಯೋಚನೆಯನ್ನೂ ಮಾಡಬೇಡಿ. ಕಾರಣ ಇಷ್ಟೇ, ನಿಮ್ಮ

ತಂದೆಯಾದಂತಹ ಅರ್ಜುನನಿಗೆ ಗೌರವ ಕೊಡುವುದೇ ಪರಮಧರ್ಮ. ಮಾತೃದೇವೋ ಭವ, ತಾಯಿಯ ನುಡಿ ಏನಿದೆ ಅದು ಶ್ರೇಷ್ಠವಾದಂತಹ ಧರ್ಮ. ಹಾಗಾಗಿ ಕುದುರೆಯನ್ನ ಕಟ್ಟಿಸ್ತಕ್ಕಂತಹದ್ದು ನೀತಿ ಮಾರ್ಗ ಅಲ್ಲ ಅನ್ನುವ ಸೂಚನೆಯನ್ನು ಕೊಡ್ತಾ ಈಗಲೇ ಹೋಗಿ ತಂದೆಗೆ ಗೌರವ ಕೊಡು ಅನ್ನುವ ಮಾತಿಗೆ ಪುಷ್ಟೀಕರಿಸಿದ್ದಾನೆ ಸುಬುದ್ಧಿ.

ಮಹಾಸ್ವಾಮಿ, ಈ ಕ್ಷಣವೇ ನಿನ್ನೆಲ್ಲ ರಾಜಪದವಿಯನ್ನ, ಸಾಮಂತರನ್ನ, ಚತುರಂಗ ಸೇನಾಬಲವನ್ನ ಅರ್ಜುನನಿಗೆ ಸಮರ್ಪಣೆ ಮಾಡಿಬಿಡು. ಬಹಳ ದೊಡ್ಡದಾದಂತಹ ಉತ್ಸವದ ಆಚರಣೆ ನಗರದಲ್ಲಿ ನಡೀಲಿ. ನಾಗರಿಕರೆಲ್ಲರೂ ಕೂಡ ಅಲಂಕಾರಗೊಂಡು ಬರಲಿ. ಕನ್ಯೆಯರೆಲ್ಲವೂ ಅರಳು, ಮೊಸರು, ದೂರ್ವೆ, ಅಕ್ಷತೆ ಈ ಮುಂತಾದ ಮಂಗಳ ದ್ರವ್ಯಗಳನ್ನ, ಕಳಸ ಕನ್ನಡಿಗಳನ್ನು ಹಿಡಿದುಕೊಂಡು ಬರಲಿ. ಪಾರ್ಥನ ಸಂದರ್ಶನಕ್ಕೋಸ್ಕರ ಶ್ರೇಷ್ಠವಾದಂತಹ ಎಲ್ಲ ವಸ್ತುಗಳನ್ನ ತೆಗೆದು ಜೋಡಿಸಪ್ಪ, ತಡ ಮಾಡಬೇಡ ಅಂತ ಹೇಳಿ ಬಬ್ರುವಾಹನನಿಗೆ ಸುಬುದ್ಧಿ ಹೇಳಿದ್ದಾನೆ.

ಹೆಸರಿನಂತೆಯೇ ಶ್ರೇಷ್ಠನಾದಂತಹವನು ಸುಬುದ್ಧಿ. ಅವನ ಬುದ್ಧಿ ಮಾತುಗಳನ್ನ ಬಬ್ರುವಾಹನ ಕೇಳಿದ. ಕೂಡಲೇ ಎಲ್ಲ ರಾಜರನ್ನ ಹೊರಡಿಸಿ ನಗರದಲ್ಲಿ ಡಂಗುರ ಹೊಡೆಸ್ತಾ ಇದ್ದಾನೆ. ರಾಜ ಭಂಡಾರದ ಎಲ್ಲ ಉತ್ತಮ ವಸ್ತುಗಳನ್ನ ಸಂಗ್ರಹ ಮಾಡಿ ತರಿಸಿದ್ದಾನೆ. ಗಾಡಿಗಳ ಸಮೂಹವನ್ನ, ಹೆಣ್ಣು ಹಸುಗಳು, ಎಮ್ಮೆಗಳು, ಆನೆಗಳು, ಶ್ರೇಷ್ಠವಾದ ಕುದುರೆಗಳು, ರಥಗಳು ಮತ್ತು ಚಿನ್ನ ಬೆಳ್ಳಿಗಳಿಂದ ತುಂಬಿದ ಕೊಪ್ಪರೆಗಳು ಎಲ್ಲವನ್ನ ನೀಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅದೆಲ್ಲವನ್ನ ಸಂಪ್ರೀತಿಯಿಂದ, ಅತ್ಯಂತ ಸಂತೋಷದಿಂದ ಬೇಗ ಬೇಗದಲ್ಲಿ ಜೊತೆ ಮಾಡಿ ಹೊರಡಲಿಕ್ಕೆ ಆಜ್ಞೆಯನ್ನ ಕೊಟ್ಟಿದ್ದಾನೆ.

ಹೊಸ ಹೊಸದಾಗಿರುವ ಚಿತ್ರ ವಿಚಿತ್ರದಿಂದ ಕೂಡಿರತಕ್ಕಂತಹ ವಸ್ತ್ರಗಳು, ಆಭರಣಗಳು, ನಾನಾ ರೀತಿಯ ಶ್ರೇಷ್ಠ ರತ್ನಗಳು, ಬಹುವಿಧವಾಗಿರ್ತಕ್ಕಂತಹ ಪರಿಮಳ ದ್ರವ್ಯಗಳು, ಚಿನ್ನದಿಂದ ನಿರ್ಮಾಣವಾಗಿರ್ತಕ್ಕಂತಹ ಹಂಸ ತೋಳಿಕಾ ತಲ್ಪವನ್ನ, ಮೃದು ಹಾಸಿಗೆಗಳನ್ನು ಒಳಗೊಂಡಿರ್ತಕ್ಕಂತಹ ಆ ಶ್ರೇಷ್ಠವಾದಂತಹ ಮಂಚಗಳನ್ನ, ಛತ್ರ ಚಾಮರಗಳನ್ನ ತರಿಸಿದ್ದಾನೆ, ಬೆಳ್ಗೊಡೆಗಳನ್ನ ತರಿಸಿದ್ದಾನೆ, ರಾಜ ಲಾಂಛನಗಳೆಲ್ಲವನ್ನ ಜೋಡಿಸಿದ್ದಾನೆ, ಆ ರಾತ್ರಿಯೇ ಸಿದ್ಧಪಡಿಸಿಬಿಟ್ಟಿದ್ದಾನೆ ಬಬ್ರುವಾಹನ. ಸವ್ಯಸಾಚಿ

ಹಿಡಿಯತಕ್ಕಂತಹ ಬಿರುದನ್ನ ಪಡೆದಿರತಕ್ಕಂಥವನು, ಎರಡು ಕೈಗಳಲ್ಲೂ ಬಾಣ ಬಿಲ್ಲುಗಳನ್ನ ಬಿಡತಕ್ಕಂತಹ ಸಾಮರ್ಥ್ಯವನ್ನ ಹೊಂದಿರತಕ್ಕಂತಹ ಅರ್ಜುನನಿಗೆ ತನ್ನ ತಂದೆಗೆ ಅಂತಹ ಎಲ್ಲ ಕಾಣಿಕೆಗಳನ್ನು ನೀಡಿ ಸಂತೋಷಗೊಳಿಸಬೇಕು, ಮಹದಾನಂದಗೊಳಿಸಬೇಕು ಅನ್ನುವ ಉತ್ಸಾಹ ಕುತೂಹಲದಿಂದ ಪ್ರಾಮಾಣಿಕವಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿ ಬಬ್ರುವಾಹನ ಸಿದ್ಧನಾಗಿದ್ದಾನೆ.

ಲಕ್ಷ್ಮೀ ಶನಿಗೆ ಕವಿಚೂತ ವನಚೈತ್ರ ಎಂಬತಕ್ಕಂಥ ಒಂದು ಬಿರುದು ಕೂಡ ಇದೆ. ನಿಜಕ್ಕೂ ಕೂಡ ಆತನ ಕಾವ್ಯದಲ್ಲಿ ಹಾಸುಹೊಕ್ಕಾಗಿ ಎಲ್ಲವೂ ಕೂಡ ನಾವು ನೋಡಬಹುದು. ಅದನ್ನ ಸೂರ್ಯೋದಯದ ವರ್ಣನೆಯನ್ನ ಇಲ್ಲಿ ಹೇಗೆ ಹೇಳ್ತಾ ಇದ್ದಾನೆ, ಅಷ್ಟೊತ್ತಿಗೆ ಕೋಳಿ ಕೂಗಿದೆಯಂತೆ ಮೂಡಲ ದಿಕ್ಕಿನಲ್ಲಿ ಬೆಳಕಿನ ಕಿರಣಗಳು ನಿಧಾನವಾಗಿ ಗೋಚರವಾಗ್ತಾ ಇದೆ. ತಂಪಾದ ಗಾಳಿ ಬೀಸಿದ ಕೂಡಲೇ ಗೂಡಲ್ಲಿ ವಿಶ್ರಾಂತಿಯಲ್ಲಿದ್ದಂತಹ ಎಲ್ಲ ಪಕ್ಷಿಗಳು ಕೂಡ ಚಿಲಿಪಿಲಿಗುಟ್ಟುತ್ತಾ ಹೊರಕ್ಕೆ ಹೊರಟಿದೆಯಂತೆ ದಿನದ ಸಂಚಾರಕ್ಕೋಸ್ಕರ. ತಾವರೆಗಳು ನಿಧಾನವಾಗಿ ಅರಳತಾ ಇದೆ, ಅಷ್ಟೇ ನಿಧಾನವಾಗಿ ನಕ್ಷತ್ರಗಳು ಕೂಡ ಕಾಣದಂತೆ ಆಗ್ತಾ ಆಗ್ತಾ ಕತ್ತಲೆ ದೂರವಾಗ್ತಾ ಇದೆಯಂತೆ. ಚಕೋರ ಪಕ್ಷಿಗಳು ನಿಧಾನವಾಗಿ ಕೊರಗಿ ಕೊರಗಿ ವಿರಹವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದುವಂತೆ. ಜನರ ಕಣ್ಣಿನ ರೆಪ್ಪೆಗಳು ನಿಧಾನವಾಗಿ ತೆರೀಲಿಕ್ಕೆ ಪ್ರಾರಂಭವಾಗಿದೆ. ಅದೇ ಸಮಯದಲ್ಲಿ ಆ ಬೆಳಗಿನ ಜಾವದಲ್ಲಿ ದೇವಾಲಯಗಳಿಂದ ವೇದವಾದ್ಯದ ಧ್ವನಿಗಳು ಮೊಡುತ್ತಾ ಇದ್ದವೆ.

ಮಣಿಪುರದಲ್ಲಿ ಒಂದು ವಿಶೇಷವಾದ ದಿನ ಪ್ರಾರಂಭವಾಗ್ತಾ ಇದೆ. ರವಿಯ ಉದಯಕ್ಕೆ ಕಮಲದಳಗಳು ಅರಳ್ತಾ ಇದೆ. ಕತ್ತಲೆಯ ಮೇಲೆ ಸೂರ್ಯನ ರಥದ ಕುದುರೆಯ ಕಾಲಿನ ಶಬ್ದ, ಅದರಿಂದ ಹೇಳ್ತಾ ಇರತಕ್ಕಂತಹ ಕೆಂಪಾದ ಧೂಳಿನ ಹಾಗೆ ಪೂರ್ವ ದಿಕ್ಕಿನಲ್ಲಿ ಅರುಣೋದಯ ಮುಗಿದು ಸೂರ್ಯನ ಉದಯವಾಗಿದೆ. ಸರಸದ ಸಮಯದಲ್ಲಿ ತರುಣಿಯಲ್ಲಿ ಉಂಟಾಗತಕ್ಕಂತಹ ನಾಚಿಕೆಯಿಂದ ಕೆಂಪೇರುವ ಮುಖದ ಹಾಗೆ ಸೂರ್ಯೋದಯ ಮನಸ್ಸನ್ನ ಆಕರ್ಷಿಸಿ ಕಾಣ್ತಾ ಇದೆ.

先生吗？

ಅಗಾಧವಾದ ಕತ್ತಲೆಯನ್ನ ಹೊಡೆದೋಡಿಸ್ತಾ ರವಿ ಮೇಲೇಳ್ತಾ ಇದ್ದಾನೆ. ಇಡೀ ಭೂಮಂಡಲಕ್ಕೆ ತನ್ನ ಪ್ರಕಾಶವನ್ನ ಮೂಡಿಸಿ ಮೆರೆಸ್ತಾ ಇದ್ದಾನೆ. ಎಲ್ಲ ಜೀವ ಜೀವಿಗಳನ್ನ ಕಾಪಾಡತಕ್ಕಂಥವನು, ಪಂಚಭೂತಗಳಲ್ಲಿ ಒಂದಾದಂತಹವನು, ಶಕ್ತಿ ಸ್ವರೂಪನಾಗಿರ್ತಕ್ಕಂಥವನು, ಮಹಾವಿಷ್ಣು ಸ್ವರೂಪನಾಗಿರ್ತಕ್ಕಂಥವನು, ಕಶ್ಯಪ ಗೋತ್ರದವನು, ಅಷ್ಟೇ ಅಲ್ಲ ಅತ್ಯಂತ ಹೆಚ್ಚಿನ ಪ್ರತಿಭಾವಲಯ ಸಂಪನ್ನನೂ ಆಗಿರ್ತಕ್ಕಂತಹ, ಎಲ್ಲ ದಿಕ್ಕುಗಳನ್ನೇ ತನ್ನ ವಸ್ತ್ರವನ್ನಾಗಿ ಉಳ್ಳಂತಹವನು, ಉದಯದಲ್ಲಿ ಚಿಗುರಿನ ಬಣ್ಣದ ಕಾಂತಿಯನ್ನು ಹೊಂದಿದವನು ಆ ಸೂರ್ಯ ದೇವ. ದಿಕ್ಕು ದಿಕ್ಕುಗಳಿಗೆ ಉನ್ನತಿ ಹೊಂದಿದಂತಹ ಬೆಳಕನ್ನ ನೀಡ್ತಾ ಆ ಅಪೂರ್ವವಾದಿರತಕ್ಕಂತಹ ದಿನದಲ್ಲಿ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾ ಇದ್ದಾನೆ. ಒಂದು ದೊಡ್ಡ ವಿಶೇಷವಾದ ಘಟನೆ ನಡೆಯುವ ಮುನ್ಸೂಚನೆಯನ್ನ ಆತ ಈ ರೀತಿ ಕೊಟ್ಟಿದ್ದಾನಂತೆ.

0: ಲಕ್ಷ್ಮೀಶ ಇಲ್ಲಿ ಬಹಳ ಚೆನ್ನಾಗಿ ಗಾದೆಯ ಮಾತನ್ನ ಬಳಸಿಕೊಳ್ತಾ ಇದ್ದಾನೆ. ಪರರನ್ನ ನಿಂದಿಸಿದವನಿಗೆ ಪರಿಭವ ಅಂದ್ರೆ ಸೋಲು ತಪ್ಪದು. ಅದ್ಭುತವಾದ ಗಾದೆ ಮಾತು. ನಾವೆಲ್ಲ ತಿಳ್ಕೊಳ್ಬೇಕಿದೆ, ಯಾವತ್ತೂ ಯಾವ ಸಂದರ್ಭಕ್ಕೂ ಯಾರನ್ನೂ ನಾವು ಕೀಳಾಗಿ ಕಾಣಬಾರದು, ನಿಂದಿಸಬಾರದು. ಚಂದ್ರೋದಯದಲ್ಲಿ ಅರಳಿದಂತಹ ಪುಷ್ಪಗಳು ಬಾಡಿದ್ದಂತಹ ತಾವರೆಯನ್ನ ಕಂಡು ನಕ್ಕಿದ್ದು ಕೆಲವು ಕ್ಷಣಗಳ ಹಿಂದೆ. ಆದರೆ ಈಗ ಅದೇ ಸೂರ್ಯೋದಯದಲ್ಲಿ ಕಮಲಗಳು ಅರಳತಾ ಇದೆ, ಅವು ನಗ್ತಾ ಇದೆ. ಹಿಂದೆ ನಕ್ಕಿದ್ದಂತಹ ಪುಷ್ಪಗಳು ಈಗ ಬಾಡ್ತಾ ಇದ್ದವೆ. ಸೂರ್ಯನ ಸಾರಥಿಯಾಗಿರ್ತಕ್ಕಂತಹ ಅರುಣ ಹೆಳವನಾಗಿದ್ದಾನೆ. ಆತನಿಗೆ ಶರೀರದ ಕಾಂತಿ ಇದೆಯೇ ಹೊರತು ಸೊಂಟದಿಂದ ಕೆಳಭಾಗದಲ್ಲಿ ಆತನಿಗೆ ಶಕ್ತಿ ಇಲ್ಲ. ಸೂರ್ಯದೇವನ ಸಾರಥಿ ಆತ. ಗುರು ಬುಧ ಮಂಗಳರ ಉನ್ನತಿಗೆ ಭಂಗವನ್ನು ತಂದಿದ್ದರಿಂದ ಈ ರೀತಿ ವಿರೂಪವನ್ನು ಪಡ್ಕೊಂಡಿದ್ದಾನೆ ಅನ್ನುವ ಮಾತುಗಳನ್ನು ಹೇಳ್ತಾ, ಇದೊಂದು ಕಾಲ್ಪನಿಕ ಚಿತ್ರ ಅನಿಸಿದರೂ ಕೂಡ ಈ ಮೂಲಕ ಜನತೆಗೆ ಒಂದು ಸಂದೇಶವನ್ನ ಲಕ್ಷ್ಮೀಶ ಕೊಟ್ಟಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್.

में और नवाचार क्षेत्र की

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದ್ದು, ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಬಳಿಕವೂ ಅವರ ಮನಸ್ಥಿತಿ ಬದಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. 40 ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 1,44,000 ಮಂದಿ ಸಾವನ್ನಪ್ಪಿದ್ದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ

2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 144,000 ಮಂದಿ ಸಾವನ್ನಪ್ಪಿದ್ದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲ್ಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದ್ದು ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆಯ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲ್ಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಹ ಆಪ್ ಕೌನ್ಸಿ ಪುಸ್ತಕ ದೇಖ್ ರಹೆ ಹೈನ್ ವೈಷ್ಣವಿ?
1: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೇ ಮಾನಚಿತ್ರ ಪರ್ ಬಾರೆ ಧೂನ್ ರಹಿ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
3: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂ.
1: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
3: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ್ ಹೈ, ಗೋಲಾಕಾರ್ ಭಾಗ್, ಉಪರಿ ಭಾಗ್ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣಿ ಭಾಗ್ ದಕ್ಷಿಣಿ ಗೋಲಾರ್ಧ ಔರ್ ಭಾರತ ಜೋ ಹೈ ವೋ ಉತ್ತರಿ ಗೋಲಾರ್ಧ ಮೇ ಹೈ. ಭಾರತ ಏಕ್ ಅನೋಖಾ ದೇಶ ಹೈ. ಇಸ್ಕೆ ಉತ್ತರ ಮೇ ಹಿಮಾಲಯ ಪರ್ವತ ಹೈ, ಪೂರ್ವ ಮೇ ಬಂಗಾಲ್ ಕಿ ಖಾಡಿ ಹೈ, ಪಶ್ಚಿಮ ಮೇ ಅರಬ್ ಸಾಗರ್ ಹೈ ಔರ್ ದಕ್ಷಿಣ ಮೇ ಹಿಂದ್ ಮಹಾಸಾಗರ್ ಹೈ.
3: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
2: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯೋ ಕೋ ಯಾದ್ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ್ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
1: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
2: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
3: ಯಾವ ದೇಶ ಎರಡನೆಯ ಮತ್ತು ಮೂರನೆಯ ದೊಡ್ಡ ದೇಶ?
2: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಛಾ, ಅಬ್ ಹಮ್ ಆಗೆ ಪಡೆಂಗೆ. ಭಾರತ 23 degrees ಉತ್ತರ ತಥಾ 8 degrees ಉತ್ತರ ಅಕ್ಷಾಂಶ ಔರ್ 68 ಪೂರ್ವಿ ತಥಾ 97 ಪೂರ್ವಿ ದೇಶಾಂತರ ರೇಖಾಂ ಕೆ ಬೀಚ್ ಮೇ ಸ್ಥಿತ ಹೈ. ಕರ್ಕ್ ವೃತ್ 23.5 degrees ಉತ್ತರಿ ಅಕ್ಷಾಂಶ ರೇಖಾ ಜೋ ಹೈ ವೋ ಭಾರತ್ ಕೆ ಲಗ್ಭಗ್ ಮಧ್ಯ ಸೆ ಗುಜರ್ತಿ ಹೈ. ಅಚ್ಛಾ ಪ್ರಿಯಾಂಕಾ, ಆಪ್ ಮುಜೆ ಕನ್ನಡ ಮೇ ಯೇ ಬತಾಯೇ ಕಿ ಅಕ್ಷಾಂಶ ಔರ್ ದೇಶಾಂತರ ರೇಖಾಯೆ ಕ್ಯಾ ಹೈ?
3: ಕಳೆದ ವರ್ಷ ನೀವು ನಮಗೆ ಅಕ್ಷಾಂಶ ಮತ್ತು ರೇಖಾಂಕಗಳ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವ ಸಮಾಂತರ ರೇಖೆಗಳನ್ನು ಅಕ್ಷಾಂಶ ಎಂದು ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ.
2: ಹಾ, ಬಿಲ್ಕುಲ್ ಸಹಿ. ಇನ್ ರೇಖಾಂ ಕಿ ಸಹಾಯತಾ ಸೆ ಹಮ್ ದೇಶೋ ಕಿ ಸ್ಥಿತಿ ಕಾ ಪತಾ ಲಗಾ ಸಕ್ತೆ ಹೈ.
3: ಭಾರತ ದೇಶ ಯಾವ ಖಂಡದಲ್ಲಿದೆ?
2: ಹಾ, ಯೇ ತೋ ಮೈ ಆಪ್ಕೋ ಬತಾನಾ ಭೂಲ್ ಹಿ ಗೈ. ಭಾರತ್ ಏಷ್ಯಾ ಮಹಾದ್ವೀಪ್ ಮೇ ಸ್ಥಿತ ಹೈ. ಆಪ್ ಅಪ್ನೆ ಅಟ್ಲಸ್ ಮೇ ದೇಖಿಯೇ ತೋ ಸಹಿ ಔರ್ ಫಿರ್ ಮಾನಚಿತ್ರ ಮೇ ಯೇ ಭಿ ದೇಖಕರ್ ಬತಾಯಿಯೇ ಕಿ ಹಮಾರೆ ಪಡೋಸಿ ದೇಶ ಕೌನ್ ಸೆ ಹೈ. ಆಪ್ ಬತಾಯಿಯೇ.
1: ನಮ್ಮ ನೆರೆ ಹೊರೆಯ ದೇಶಗಳೇನೆಂದರೆ ನೇಪಾಲ್, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
2: ಬಹತ್ ಖೂಬ್. ದೇಖಾ ಮಾನಚಿತ್ರ ಹಮಾರೆ ಲಿಯೆ ಕಿಸ್ ಪ್ರಕಾರ ಲಾಭಕಾರಿ ಹೈ. ಇನ್ನೇ ದೇಖಕರ್ ಹಮ್ ಬಹುತ್ ಕುಚ್ ಸೀಖ ಸಕ್ತೆ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಆಪ್ ಬತಾವ್ ಕಿ ಹಮಾರೆ ದೇಶ ಮೇ ಕಿತ್ನೆ ರಾಜ್ಯ ಹೈ?
3: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
2: ಹಾ, ಲೇಕಿನ್ ಅಭಿ ತೋ ಔರ್ ಏಕ್ ರಾಜ್ಯ ಜುಡ್ ಗಯಾ ಹೈ. ಕ್ಯಾ ಆಪ್ ಬತಾ ಸಕ್ತೆ ಹೈ ವೋ ಕೌನ್ ಸಾ ರಾಜ್ಯ ಹೈ?
1: ತೆಲಂಗಾಣಾ.
2: ಬಹುತ್ ಅಚ್ಛಿ ಬಾತ್ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಬತಾವ್ ಹಮಾರಾ ರಾಜ್ಯ ಕೌನ್ ಸಾ ಹೈ?
1: ಹಮ್ ರಾಜ್ಯ ಹೈ ಕರ್ನಾಟಕ.
2: ಹಮ್ ರಾಜ್ಯ ನಹಿ, ಹಮಾರಾ ರಾಜ್ಯ ಹೈ ಕರ್ನಾಟಕ. ಆಪ್ ಇಸೆ ಫಿರ್ ಸೆ ದೊಹರಾಯಿಯೆ.
1: ಹಮಾರಾ ರಾಜ್ಯ ಕರ್ನಾಟಕ ಹೈ.
2: ಪ್ರಿಯಾಂಕಾ, ಅಬ್ ಆಪ್ ಆಗೆ ಪಡಿಯೆ.
3: ಭಾರತ್ ಕೆ ಮುಖ್ಯ ಭೂಮಿ ಕೆ ಅಲಾವಾ ಕುಛ್ ಭಾಗ್ ಭಾರತ್ ಮೇ ದೂರ್ ಸಮುದ್ರ ಮೇ ಭಿ ಹೈ, ಜೈಸೆ ಲಕ್ಷದ್ವೀಪ್ ತಥಾ

0: ಸಮಯ 2:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ ನಿಂದ?
6: ಸಿಕ್ಬಿದ್ರು.
7: ಅಪರಿಚಿತ ಆಪ್ ನಿಂದ ಬಚಾವಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.

0: ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಕಾರವಾರ.

ಇಂದಿನ ಮಹಿಳಾರಂಗ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ತಾಲೂಕು ದೇಹಳ್ಳಿ ಮೆಣಸುಮನೆಯ ಶಶಿರೇಖಾ ಹೆಗಡೆ ಅವರಿಂದ ಭಕ್ತಿಗೀತೆಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಣರಾಜ ಗಿರಿಜಿ ನಂದನಾ.

0: ಇದುವರೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ತಾಲೂಕು ದೇಹಳ್ಳಿ ಮೆಣಸುಮನೆಯ ಶಶಿರೇಖಾ ಹೆಗಡೆ ಅವರಿಂದ ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ಇದುವರೆಗೆ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ ಪ್ರಸಾರವಾಯಿತು.

0: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಉದಿತ್ ನಾರಾಯಣ್ ಅವರು ಹಾಡಿರುವ ನಮ್ಮ ಪ್ರೀತಿಯ ರಾಮು ಚಿತ್ರದ ಗೀತೆ, ಬಿಪಿ ರಾಮೇಗೌಡ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಇಳಯರಾಜ ಅವರದು.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ನಮ್ಮ ಖರಾಮ್ ಚಿತ್ರದ ಗೀತೆ, ಗುರುನಾಥ್ ಬೋರಗಿ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಸತೀಶ್ ಅಯ್ಯನ್ ಅವರದು.

ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಸಾಚಿ ಚಿತ್ರದ ಗೀತೆ, ಸಾಹಿತ್ಯ ರಾಮ್ ನಾರಾಯಣ್, ಸಂಗೀತ ನಿರ್ದೇಶನ ಗುರುಕಿರಣ್ ಅವರದು.

ಯುಗ ಯುಗಗಳೇ ಸಾಗಲಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಂಗೀತ ನಿರ್ದೇಶನ ಹಂಸಲೇಖ ಅವರದು.

ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ರಾವಣ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಜಿ ಅಭಿಮಾನ್ ರಾಯ್ ಅವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ದಿಗ್ಗಜರು ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, 12ನೇ ವಿಶ್ವಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ, ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಕಾರ್ಯಕ್ರಮ ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ 102.3 MHz ಗಳಲ್ಲಿ. ಈ ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿಯೂ ಆಲಿಸಬಹುದು.
2: ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
3: ಯಾರು ಯಾರು ನೀ ಯಾರು
2: ಅಂತ ಕೇಳದ ರಾಜ.
4: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
5: ಇಲ್ಲ ಇಲ್ಲ, ನಾನು ಬದುಕಬೇಕು.
2: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
4: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
6: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
7: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
8: ಅಪ್ಪ ಹೋಗ್ಲಿ ಬಿಡು, ಮರೆತು ಬಿಡ ಅದನ್ನ.
7: ಏನ್ ಹಂಗಂದ್ರೆ
9: ಸುಮ್ನಿರಿ, ಸಾಕಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೆಳಗರೆ ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಭಾರತ ಮತ್ತು ನೆದರ್ಲೆಂಡ್ ತಂಡಗಳ ನಡುವೆ ಹೆಡಿಂಗಲೆ ಲೀಡ್ಸ್ ಮೈದಾನದಲ್ಲಿ ನಡೆಯಲಿರುವ ಮಹಿಳೆಯರ ಟಿ20 ಕ್ರಿಕೆಟ್ ವಿಶ್ವಕಪ್ 2026 ವೀಕ್ಷಕ ವಿವರಣೆ 6:50 7:35, 7:45, 8:45, 9:15 ಆಟದ ಮುಕ್ತಾಯದವರೆಗೆ ಮುಖ್ಯವಾಹಿನಿಯಲ್ಲಿ ಕೇಳಲಿದ್ದೀರಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:50 ನಿಲಯದಿಂದ ಕಿಸಾನವಾಣಿ ಕಾರ್ಯಕ್ರಮ. ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಕೆ ಮರಾಠೆ ಮತ್ತು ಸಂಗಡಿಗರಿಂದ ಸಂಗ್ಯಾ ಬಾಳ್ಯ ಹಾಡುಗಳು. 7:45 ಬತ್ತಿ ಉರಿದು ಹೋದ ಮೇಲೆ ಸಣ್ಣ ಕಥೆ, ಪಾರ್ವತಿ ಪಿಟಗಿ ಅವರಿಂದ. 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಿರಿಗಂಧ. 8:30 ನಿಲಯದಿಂದ ಭಾವಗೀತೆಗಳು ಮೂಡಿಬರಲಿವೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಯೋಗ ಒಂದು ಕ್ರೀಡೆ, ಈ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರವೀಂದ್ರ ಯಾವಗಲ್ ಅವರ ತಬಲಾ ವಾದನವನ್ನು ಆಲಿಸಲಿದ್ದೀರಿ.

0: 10:30ಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ನಕ್ಸಲ್ ವಾರ್ಡ್. ಇವು ಇಂದಿನ ಕಾರ್ಯಕ್ರಮಗಳು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
0: 2253 45,
1: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
0: ಕೇಳುಗರೆ, ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:10ಕ್ಕೆ ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15ಕ್ಕೆ ಭಕ್ತಿಗೀತೆಗಳು. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಕೊರಾನಾ ಸರಸ್ವತಿ ಪ್ರಕಾಶ್ ಅವರಿಂದ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. ನಿಲಯದಿಂದ 6:35ಕ್ಕೆ ರೈತರಿಗೆ ಸಲಹೆಗಳು. 6:40ಕ್ಕೆ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15ಕ್ಕೆ ಭಾವಗೀತೆಗಳು. 7:45ಕ್ಕೆ ಚಿತ್ರಗೀತೆಗಳನ್ನು ಆಲಿಸುವಿರಿ. ಎಂಟು ಗಂಟೆ 30 ನಿಮಿಷಕ್ಕೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಪ್ರಸ್ತುತಪಡಿಸುವವರು ಶಿವಾನಂದ್ ನಾಯ್ಕ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 7:45ಕ್ಕೆ ಭಾವಗೀತೆಗಳು. 8:50ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಭಾವಗೀತೆಗಳು. 9:15ಕ್ಕೆ ಕಿರುನಾಟಕ. 9:30ಕ್ಕೆ ಮಂಜುಳ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು. 10:02ದಿಂದ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಯೋಗೇಶ್ ಎಂಎನ್ ಅವರಿಂದ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40ದಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. 3:00ಗೆ ಸಖಿ ಸಹೇಲಿ, 4:00ಗೆ ಹಲೋ ಫರ್ಮಾಯಿಶ್. ಸಂಜೆ 5:00ಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಒಎಸ್ಜಿ ಸಂಸ್ಥೆಯ ಸಂಸ್ಥಾಪಕ ಕಾರವಾರದ ಪವನ್ ಸಾವಂತ್ ಅವರೊಡನೆ ಸಂವಾದ ನಡೆಸಿಕೊಡುತ್ತಾರೆ ಗೀತಾ ಪಾಲೇಕರ್. 5:30ಕ್ಕೆ ಚಿತ್ರಗೀತೆಗಳು. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ನಿಲಯದಿಂದ 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ವಾಣಿ, ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮ. ಸಂಪ್ರದಾಯದ ಹಾಡುಗಳು ಯಲ್ಲಾಪುರ ಮಲವಳ್ಳಿಯ ತಿಮ್ಮಕ್ಕ ಎಂ ಹುಳಸೆ ಅವರಿಂದ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾನವ್ವ, ಭೀಮಪ್ಪ, ಕಲ್ಲಿಮನಿ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಆಲಿಸುವಿರಿ. 7:45ಕ್ಕೆ ಭಜನೆಗಳು. 8:00ಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ.

8:30 ಚಿತ್ರಗೀತೆಗಳು. ಒಂಬತ್ತು 15 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:30 ಕನ್ನಡ ಭಾರತಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು 20 May ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾಕ್ಟರ್ ಬಸವರಾಜ್ ಸಾದರ್. ಆಕಾಶವಾಣಿ ಸಂಗೀತ ಡಿಎನ್ ರಘು. ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾಕ್ಟರ್ ಎಂಎಸ್ ವಿದ್ಯಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಿರಾಸತ್. ಕೆಳಗುರಿ, ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡಿರುವಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. G7 ಇತ್ಯಸ್ಯ ನೇತಾರಃ ವೈಶ್ವಿಕ ಸ್ಥಿರತಾಂ ಸುರಕ್ಷಾ ಸಹಕಾರಂ ಬಹುರಾಷ್ಟ್ರೀಯ ಸಂಘಟಿತ ಅಪರಾಧಸ್ಯ ಪ್ರತಿಕಾರ ಪ್ರಯತ್ನಾಂಚ ಕೇಂದ್ರೀಯಮಾನಾಃ ಘೋಷಣಾನಾಂ ಶೃಂಖಲಾಃ ಸ್ವೀಕೃತವಂತಃ. ಫ್ರಾನ್ಸ್ ದೇಶಸ್ಯ ಇವಿಯಾನ್ ನಗರೆ G7 ಇತಿ ಶಿಖರ ಸಮ್ಮೇಳನೇನ ಸಮಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪೇನ ಸಹ ಮೇಳನಂ ಕರಿಷ್ಯತಿ. ಸಹ ಫ್ರಾನ್ಸ್ ದೇಶಸ್ಯ ಭ್ರಮಣಂ ಭಾಗತ್ವೇನ ಅದ್ಯ ಸಾಯಂಕಾಲೇ ಪ್ಯಾರಿಸ್ ನಗರಂ ಪ್ರಾಪ್ಸ್ಯತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಭಾರತಸ್ಯ ಸಾರ್ವಭೌಮತ ನಿರ್ವಿವಾದ್ಯಮಿತಿ ಕಥಯನ್ ಆತಂಕವಾದಂ ವಿರುದ್ಧ್ಯ ಸರ್ಜಿಕಲ್ ಸ್ಟ್ರೈಕ್ಸ್ ಬಾಲಾಕೋಟ್ ಆಪರೇಷನ್ ಸಿಂಧೂರ್ ಇತ್ಯೇತಾನಿ ಚ ನಿರ್ಣಾಯಕಾನಿ ಕಾರ್ಯಾಣಿ ಇತಿ ಉದಘೋಷಯತ್. ಭಾರತಸ್ಯ ರಕ್ಷೋತ್ಪಾದನಂ ನಿವರ್ತಮಾನ ವಿತ್ತೀಯ ವರ್ಷೆ 0.78 ಲಕ್ಷ ಕೋಟಿ ರೂಪ್ಯಕಾಣಿ ಅಭಿಲೇಖ್ಯಂ ಯಾವತ್ ವರ್ಧಿತಂ 21 ವರ್ಷಾತ್ 10.1% ವರ್ಧಿತಮಸ್ತಿ. ವಿದ್ರೋಹ ಪ್ರತಿರೋಧ ಕಾರ್ಯಾಣಿ ಅಭಿಲಕ್ಷ್ಯ ರಕ್ಷಾಬಲಾನಿ ಸಂಪೂರ್ಣೆ ಮಣಿಪುರೆ ಸಜಗಾಃ ಸಕ್ರಿಯಾಶ್ಚ ಸಂತಿ. ತ್ರಯಃ ಆತಂಕವಾದಿನಃ ಗೃಹೀತಾಃ. 26 ಅವೈಧ ಅಂತಃ ಭೂಮಿಯಾನಿ ಗುಹಾಸ್ಥಾನಾನಿ ನಷ್ಟಾನಿ. ಅಪಿ ಚ ಕ್ರೀಡಾ ವಾರ್ತಾಸು ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಭಾರತ ಅಫ್ಘಾನಿಸ್ತಾನ್ ದೇಶಯೋರ ಮಧ್ಯೆ ತ್ರಿ ಕ್ರೀಡಾ ಶೃಂಖಲಾಯಾಃ ದ್ವಿತೀಯ ಏಕದಿವಸೀಯ ಕ್ರೀಡಾ ಲಖನೌ ನಗರೆ ಪ್ರಚಲತಿ. ಅಥ ವಾರ್ತಾಃ ವಿಶದೀಕೃತ್ಯ. G7 ದೇಶೈಃ ವೈಶ್ವಿಕ ಸ್ಥಿರತಾಯಾಃ ಸುರಕ್ಷಾ ಸಹಯೋಗಸ್ಯ ಅಥ ಸೀಮಾಪಾರ್ ಸಂಘಟಿತ ಅಪರಾಧ ನಿವಾರಣಸ್ಯ ಉದ್ದೇಶ್ಯೇನ ವಿಭಿನ್ನಾಃ ಪ್ರಮುಖಾಃ ಘೋಷಣಾಃ ವಿಹಿತಾಃ. ಮುಖ್ಯ ವಕ್ತವ್ಯೇ ನೇತೃಭಿಃ ಅಮೆರಿಕಾ ಇರಾನ್ ದೇಶಯೋರ ಮಧ್ಯೆ ಸಂಜಾತಂ ಸಂಧಿ ನಿಶ್ಚಯಂ ಅಭಿನಂದಿತಂ. ಸಹೈವ ಹೋರ್ಮುಜ್ ಜಲ ಸಂಧೌ ಸುರಕ್ಷಿತ ಸಮುದ್ರೀಯ ಪರಿವಹನಸ್ಯ ಮಹತ್ವಂ ಪ್ರತಿಪಾದಿತಂ. ಕ್ಷೇತ್ರೀಯ ಸುರಕ್ಷಾ ಸಂವರ್ಧನಾಯ ಚ

0: दशाधिकैकशतप्रतिशतात्मिक अस्ति। मणिपुरे सुरक्षाबलैः उदग्रवाद विरोधाभियानानि तीव्रीकृत्य त्रयः उदग्रवादिनः निगडिताः। सहैव 26 अवैध भूमियानि गुहास्थानानि विनष्टानि। आरक्षिबलानुगुणं निगृहिताः उदग्रवादिनः प्रतिबंधित संघटनस्य पीपल्स लिबरेशन आर्मी पीएलए इत्यस्य सक्रिय सदस्याः सन्ति। ये पश्चिम इम्फाल मंडलात् गृहीताः। एते अनेकेषु हिंसाचार अपराधेषु संलिप्ताः आसन्। अपरपक्षे कामजोंग उख्लोल मंडलयोः सशस्त्र समूहैः उपयुज्यमानाः 26 अवैध गुहास्थानानि ध्वस्तीकृतानि। क्रिकेट क्रीडायां लखनऊ नगरे स्पर्धा त्रयाणां श्रृंखलायाः द्वितीयायां एकदिवसीय अंतरराष्ट्रीय क्रिकेट क्रीडायां अफगानिस्तान देशं विरुद्ध्य 1-0 अग्रस्थं भारतं 3-400 धावनांकानां लक्ष्यं अददात्, यत्र दलनायकेन शुभमन गिलेन 150 ईशान किशनेन च 15 धावनांकानि रचितानि। इतः प्राग अफगानिस्तान देशः पणकं विजित्य प्रथमतया क्षेत्ररक्षणम् अचिनोत्। पुनः एकवारं मुख्याः वार्ताः। G7 इत्यस्य नेतारः वैश्विक स्थिरतां सुरक्षा सहकारं बहुराष्ट्रीय संघटित अपराधस्य प्रतिकार प्रयत्नांच केंद्रीय मानाः घोषणानां श्रृंखलाः स्वीकृतवन्तः। फ्रांस देशस्य एवियान नगरे G7 इति शिखर सम्मेलनेन समं प्रधानमंत्री नरेंद्र मोदी अमेरिका देशस्य राष्ट्रपतिना डोनाल्ड ट्रम्पेन सह मेलनं करिष्यति। रक्षामंत्री राजनाथ सिंह भारतस्य सार्वभौमता निर्विवाद्यमिति कथयन आतंकवादं विरुद्ध्य सर्जिकल स्ट्राइक्स बालाकोट ऑपरेशन सिंदूर इत्येतानि च निर्णायकानि कार्याणि इति उदघोषयत्। भारतस्य रक्षोत्पादनं निवर्तमान वित्तीय वर्षे 10.78 लक्षं कोटि रूप्यकाणि अभिलेख्यं यावत् वर्धितम् इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಸಹನ. ಪ್ರಿಯ ಶ್ರೋತೃಗಳೇ, ತೆಲಂಗಾಣದಲ್ಲಿ ಜತ್ರಾಲಿ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿಲಿ ಇರೋರೆಲ್ಲ ಬಹಳ ಆರೋಗ್ಯವಂತರಂತೆ. ಡಾಕ್ಟರ್ನ ಮನೆ ಮುಂದೆನೆ ಇಟ್ಕೊಂಡಿದ್ದಾರೆ. ಡಾಕ್ಟರ್ ಅಂದ್ರೆ ಸ್ಟೆತಸ್ಕೋಪ್ ಇಟ್ಕೊಂಡಿರೋರಲ್ಲ, ಡಾಕ್ಟರ್ ಮರದ ರೂಪದಲ್ಲಿದ್ದಾರೆ. ಇಲ್ಲಿ ಇರೋ 200 ಮನೆಗಳ ಮುಂದೆ ನೇರಳೆ ಹಣ್ಣಿನ ಮರಗಳಿವೆ. ನೇರಳೆ ಇವರ ನಿರೋಗದ ಗುಟ್ಟು. ಜೂನ್ ಜುಲೈ ತಿಂಗಳು ಬಂದ್ರೆ ಸಾಕು, ಜತ್ರಾಲಿ ನಿಜಕ್ಕೂ ನೀಲಿ ಬಣ್ಣಕ್ಕೆ ತಿರುಗಿರತ್ತೆ, ನಮ್ಮ ಲಾಲ್ಬಾಗ್ ಒಳಗಿರೋ ಗುಲ್ಮೊಹರ್ ರಸ್ತೆಗಳ ಹಾಗೆ. ಈ ನೇರಳೆ ಮರ ಹಳ್ಳಿನಲ್ಲಿ ಸಾಮರಸ್ಯ ಮೂಡಿಸಿದೆ. 2 ಕಾಲ ನಡೆಯೋ ನೇರಳೆ ಜಾತ್ರೆ ಸಂದರ್ಭದಲ್ಲಿ ಒಬ್ಬರ ಮನೆಯ ಮುಂದಿರೋ ನೇರಳೆ ಹಣ್ಣನ್ನ ಕೀಳೋದಕ್ಕೆ ಇನ್ನೊಬ್ರು ಮನೆಯವರು ನೆರವಾಗ್ತಾರೆ. ವಯಸ್ಸಾದವರು ಮನೆಯಲ್ಲಿದ್ರೆ ಅವರಿಗೆ ನೇರಳೆ ಕಿತ್ಕೊಡೋದೇ ಯುವಕರಿಗೆ ಹೆಮ್ಮೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಒಗ್ಗಟ್ಟಿನಿಂದ ನೇರಳೆ ಹಣ್ಣನ್ನ ಕೀಳ್ತಾರೆ. ಹೀಗೆ ಕಿತ್ತಿರುವಂತಹ ನೇರಳೆಯನ್ನ ಹಣಕ್ಕಾಗಿ ಮಾರೋದಿಲ್ಲ, ದೂರದ ಗೆಳೆಯರಿಗೆ, ನೆಂಟರಿಗೆ, ಆಫೀಸಿನ ಕೊಲೀಗ್ಗಳಿಗೆ ಕೊಟ್ಟು ಅವರಲ್ಲೂ ನೇರಳೆ ಸಂತಸ ಹುಟ್ಟಿಸಿ ತಾವು ಖುಷಿ ಪಡ್ತಾರೆ. ಹಾಗಾಗಿ ಜತ್ರಾಲಿ ನೇರಳೆ ಅಂದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಡ್ತಾರೆ. ವಾರ್ಷಿಕವಾಗಿ ಈ ಒಂದು ಹಳ್ಳಿಯಲ್ಲೇನೆ ಸುಮಾರು 50-60 ಟನ್ ನೇರಳೆ ಜಮೆಯಾಗುತ್ತೆ. ಅಂದ್ಹಾಗೆ ಈ ಹಳ್ಳಿಲಿ ನೇರಳೆ ಹಣ್ಣು ತಿಂದವರು ಬೀಜವನ್ನ ತುಪುಕ್ ಅಂತ ಉಗಿಯಕ್ಕೆ ಬಿಡೋದಿಲ್ಲ. ಬೀಜಗಳನ್ನ ಜತನವಾಗಿ ಎತ್ತಿಟ್ಟು ಪುಡಿ ಮಾಡಿ ಸಕ್ಕರೆ ಕಾಯಿಲೆಗೆ ಮದ್ದು ಅರಿತಾರಂತೆ. ನೇರಳೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಬಿ ಇದೆ. ಇದನ್ನ ತಿಂದ್ರೆ ರಂಜಕ ಅಂಶ ಮೂಳೆಗಳನ್ನ ಗಟ್ಟಿಮುಟ್ಟಾಗಿಸುತ್ತೆ. ಆಂಥೋಸಯಾನಿನ್ ಅಂಶದಿಂದಲೇ ನೇರಳೆಗೆ ವಗರು ಗುಣ ಬಂದಿರೋದು. ಈ ಆಂಟಿ ಆಕ್ಸಿಡೆಂಟ್ ನಿಂದ ಹೃದ್ರೋಗ, ಕ್ಯಾನ್ಸರ್ ಗಳಂತಹ ಹೆಮ್ಮಾರಿಗಳು ಜತ್ರಾಲಿ ಹಳ್ಳಿಗರ ಮನೆ ಹೊಸ್ತಿಲು ಕೂಡ ಮೆಟ್ಟಿಲ್ವಂತೆ. ನೋಡಿದ್ರ ನೇರಳೆ ಡಾಕ್ಟರ್ನ ಕೇಳುಗ್ರೆ, ಪುರಾತನ ನಮ್ಮ ಅರುಣಾಚಲದ ಹ್ಯಾಂಡ್ ಮೇಡ್ ಪೇಪರ್ ವಿಶ್ವದ ಬಹುತೇಕ ಬೌದ್ಧ ಧಾರ್ಮಿಕ ಗ್ರಂಥಗಳು ಪ್ರಾರ್ಥನಾ ಪತ್ರಗಳಾಗೋಗಿವೆ. ಏನಿದು ಹ್ಯಾಂಡ್ ಮೇಡ್ ಪೇಪರ್ ಅಂದ್ರೆ ಅಂತನ? ಹೌದು, ಈ ಪೇಪರ್ ಅನ್ನ ಬೆಳೀತಾರೆ. ಗಾಬರಿ ಆಗ್ಬೇಡಿ, ವಿಶ್ವದಲ್ಲೇ ಇಂಥದ್ದೊಂದು ಪ್ರಯೋಗಕ್ಕೆ ಇಳಿದಿದ್ದು ನಮ್ಮ ದೇಶ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ.

0: ಇದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ. ತವಾಂಗ್ ಜಿಲ್ಲೆಯ ಮುಕ್ಟೋ ಗ್ರಾಮದಲ್ಲಿ ಮೊನ್ಸಾ ಬುಡಕಟ್ಟು ಜನಾಂಗ ಇದೇ ಕೆಲಸ ಮಾಡ್ತಿರೋದು. ಸ್ಥಳೀಯವಾಗಿ ಬೆಳೆಯುವಂತಹ ಶುಗು ಶೇಂಗ್ ಅನ್ನೋ ಮರದ ತೊಗಟೆಯಿಂದ ಪೇಪರ್ ಮಾಡ್ತಾರೆ. ಇದರ ವಿಶೇಷ ಏನಂದ್ರೆ ತೆಳುವಾದ ನಾರುಗಳಿಂದ ಕೂಡಿರುತ್ತೆ. ತೇವಾಂಶ ಹಿಡಿದುಕೊಳ್ಳೋ ಶಕ್ತಿ ಇದಕ್ಕಿದೆಯಂತೆ. ಟಿಬೆಟ್, ಥೈಲ್ಯಾಂಡ್, ಜಪಾನ್ಗಳ ಬೌದ್ಧ ಮಂದಿರಗಳಿಗೆ ಈಗಲೂ ಈ ಪೇಪರ್ ಬಳಸ್ತಾರಂತೆ. ಟಿಬೆಟ್ನ ಬಹುತೇಕ ಬೌದ್ಧ ಧರ್ಮ ಗ್ರಂಥಗಳಿಗೆ ಮೊನ್ಶುಕ್ ಕೊಡುಗೆ ಇದೆ. ಈಗಲೂ ಕೂಡ ಮುಕ್ಟೋ ಗ್ರಾಮದಲ್ಲಿ ದಿನಕ್ಕೆ 500 ಪೇಪರ್ ತಯಾರಿಕೆ ಆಗ್ತಿದೆ. ಬುಡಕಟ್ಟು ಜನಾಂಗ ಬಿಟ್ಟು ಬಿಡದೆ ಸಾವಿರಾರು ವರ್ಷಗಳ ಈ ಪೇಪರ್ ತಯಾರಿಕೆನ ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೆ. ಒಂದು ಕಾಲದಲ್ಲಿ ತವಾಂಗ್ ನಗರದ ಮನೆ ಮನೆಯಲ್ಲೂ ಪೇಪರ್ ತಯಾರಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು ಪೈಪೋಟಿ ಜಾಸ್ತಿಯಾಗಿ ವಿನಾಶದ ಅಂಚಿಗೆ ಬಂದು ನಿಲ್ತು. ಆದ್ರೆ ಈಗ ಮತ್ತೆ ಶುಗು ಶೆಂಗ್ ಸಿದ್ಧ ಮಾಡ್ತಾ ಇದೆ. ಪ್ರಿಯ ಶ್ರೋತೃಗಳೇ, ದೆಹಲಿಯಲ್ಲಿ ಮಟ್ಕಾ ಮ್ಯಾನ್ ಅಂತ ಇದ್ದಾರೆ. ಮಟ್ಕಾ ಅಂದ್ರೆ ಭಯ ಬೀಳ್ಬೇಡಿ, ಮಟ್ಕಾ ಅಂದ್ರೆ ಮಡ್ಕೆ ಅಂತ. ಇವರ ಹೆಸರು ನಟರಾಜನ್ ಅಂತ. ಇಂಜಿನಿಯರಿಂಗ್ನ ಅರ್ಧಕ್ಕೆ ಬಿಟ್ಟು ಲಂಡನ್ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದವರು. ನಟರಾಜನ್ ಅವರ ವಯಸ್ಸು 70. ಬೆಳಿಗ್ಗೆ ಎದ್ದು ದೇವರು ಮುಖ ನೋಡ್ತಾರೋ ಇಲ್ವೋ, ಆದ್ರೆ ಮಡಕೆ ಮುಖಾನಂತೂ ನೋಡೇ ನೋಡ್ತಾರೆ. ಕಳೆದ 12 ನಟರಾಜನ್ 100 ಮಡಕೆಗಳಿಗೆ ಪರಿಶುದ್ಧ ನೀರು ತುಂಬಿಸಿ ಬಾಯಾರಿದ ಗಂಟಲುಗಳ ದಾಹ ನೀಗಿಸ್ತಾ ಇದ್ದಾರೆ. ಇಂದು ಪ್ರತಿದಿನ ಬೇರೆ ಊರು ಹಳ್ಳಿಗಳಿಂದ ದೆಹಲಿಗೆ ಬರುವ 8,000 ಮಂದಿಗೆ ನಟರಾಜನ್ರ ಮಡಿಕೆಗಳೇ ವಾಟರ್ ಫಿಲ್ಟರ್ಗಳಾಗಿವೆ. ಸಫ್ದಾರ್ ಜಂಗ್, ಮಾಳವೀಯ ನಗರ, ಪಂಚಶೀಲಾ ಪಾರ್ಕ್ ಸುತ್ತಮುತ್ತ, ಔಟರ್ ರಿಂಗ್ ರೋಡ್ ಬದಿ, ಹೀಗೆ 100 ಕಡೆ ಮಡಿಕೆಗಳಿವೆ. ನೀರು ಸಪ್ಲೈ ಮಾಡಕ್ಕೆ ಅಂತಾನೆ ನಟರಾಜನ್ ಅವರ ಬಳಿ ಸ್ಟೇನ್ಲೆಸ್ ಸ್ಟೀಲ್ ಮ್ಯಾಕ್ಸಿ ಟ್ರಕ್ ಇದೆ. ಮಡಿಕೆಗಳನ್ನ ಮಕ್ಕಳ ತರ ನೋಡ್ಕೊಂತಾರೆ. ಗಾಳಿಗೆ ಅಲುಗಾಡದಂತೆ ಕಬ್ಬಿಣದ ಚೌಕಟ್ಟು ಮಾಡಿಸಿದ್ದಾರೆ. ಕೆಲವು ಕಡೆ ಹಸಿರು ನೆಟ್ ಹಾಕ್ಸಿ ಬಿಸಿಲು ತಾಗದಿರೋ ಹಾಗೆ ಸುಂಟರ್ ಗಾಳಿಗೆ ಬಿದ್ದು ಒಡೆದು ಹೋಗದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ನಟರಾಜನ್ ಕಾಳಜಿ ಎಷ್ಟಿದೆ ಅಂತಂದ್ರೆ ಮಡಕೆಗಳ ಮೇಲೆ ಇವರ ನಂಬರ್ ಬರೆದಿದ್ದಾರೆ. ನೀರು ಖಾಲಿಯಾದ ತಕ್ಷಣ ಹತ್ತಿರದವರು ಕರೆ ಮಾಡ್ಲಿ ಅಂತ. ಸರಿ, ಇದು ಈ ವಾರದ ರಸವಾರ್ತೆ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಇದೀಗ ಕಾಣೆಯಾದವರ ಕುರಿತು ಪ್ರಕಟಣೆ. ದಿನಾಂಕ 26/4/2026 ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿ ನಾರಾಯಣಪುರದಿಂದ 33 ಗೀತಾ ಎಂಬ ಮಹಿಳೆ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಮತ್ತು ತೆಲುಗು ಭಾಷೆಗಳನ್ನು ಮಾತನಾಡುತ್ತಾರೆ. ಈ ಚಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ಮಹದೇವಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0802-2294-2546, 9861-5999-0. ಇನ್ನು ದಿನಾಂಕ 15/9/2025 ಶ್ರೀರಾಮ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 65 ರಾಜೇಂದ್ರನ್ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಸುಮಾರು 5.3 ಎತ್ತರ, ದುಂಡು ಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ತಮಿಳು ಭಾಷೆ ಮಾತನಾಡುವ ಇವರು ಕಾಣೆಯಾದಾಗ ಹಸಿರು ಬಣ್ಣದ ಟೀಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈ ಚಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ಶ್ರೀರಾಮ್ಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0802-2294-2520. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ.

0: ಅಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ಹಾಕಿ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್.

0: ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂಧುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ

0: ತಿಂಗಳ ಎರಡು ಟಿಎಂಸಿ ನೀಡಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳಿಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೇನು ಸಮಸ್ಯೆ ಆಗೋದಿಲ್ಲ.
1: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ದಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾತಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು

0: ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು, ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೇರಾಖಾತಾ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬೆಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ
2: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್

0: ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೇವಿನ ಬೆಳೆಗಳ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಲತಾ ಎಚ್ ಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಹಸಿರು ಮೇವಿನ ಬೆಳೆಗಳ ವೈಜ್ಞಾನಿಕ ಬೇಸಾಯ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿಕದ ಖುಷ್ಕಿ ಬೇಸಾಯ ಪ್ರಾಯೋಜನೆ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಸರ್.
1: ಇವತ್ತು ನಮಗೆ ಹಸಿರು ಮೇವಿನ ಬೆಳೆಗಳ ವೈಜ್ಞಾನಿಕ ಬೇಸಾಯದ ಕುರಿತು ಮಾಹಿತಿ ಮಾಡಿಕೊಡ್ಬೇಕು, ಒಂದೊಂದಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ ಮೇವಿನ ಬೆಳೆಗಳು ಅಂದ್ರೇನು, ಅವುಗಳಲ್ಲಿ ಎಷ್ಟು ವಿಧಾನ ಇವೆ, ಒಂದೊಂದಾಗಿ ಹೇಳಿ.
2: ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈ ಮೇವಿನ ಬೆಳೆಗಳು ಅಂತಂದ್ರೆ ಜಾನುವಾರುಗಳಿಗೆ ಆಹಾರವನ್ನ ನೀಡ್ತಕ್ಕಂತ, ಆಹಾರವಾಗಿ ಬೆಳೆಯತಕ್ಕಂತ ಎಲ್ಲಾ ರೀತಿಯ ಬೆಳೆಗಳನ್ನ ನಾವು ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಈ ಮೇವಿನ ಬೆಳೆಗಳಲ್ಲಿ ಬೇರೆ ಬೇರೆ ವಿಧಗಳನ್ನ ನಾವು ನೋಡ್ತೀವಿ. ಇಲ್ಲಿ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಮೇವಿನ ಮುಸ್ಕಿನ ಜೋಳ ಬರುತ್ತೆ, ಮೇವಿನ ಸಜ್ಜೆ ಬರುತ್ತೆ, ಮೇವಿನ ಜೋಳ

0: ಗೋವಿನ ಜೋಳ ಇತ್ಯಾದಿ ಬೆಳೆಗಳನ್ನ ನಾವು ಒಂದು ವರ್ಷ ಅಥವಾ ಒಂದು ಹಂಗಾಮ್ನಲ್ಲಿ ಬೆಳಿತೀವಿ. ಸೊ ಮತ್ತೆ ನಮಗ್ ಬೇಕು ಅಂತ ಹೇಳಿದ್ರೆ ಪುನಃ ಭೂಮಿ ಸಿದ್ಧತೆ ಮಾಡಿ ಬೀಜ ಬಿತ್ತನೆ ಮಾಡಿ ತಗೋಬೇಕಾಗತ್ತೆ. ಹಾಗೆ ಇನ್ನೊಂದು ಅಂತಂದ್ರೆ ವಾರ್ಷಿಕ ದ್ವಿದಳ ಮೇವಿನ ಬೆಳೆ ಅಂತ ಹೇಳ್ತೀವಿ. ಇದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆ. ಇಲ್ಲಿ ವಾರ್ಷಿಕವಾಗಿನೇ ಇದನ್ನು ಕೂಡ ಬೆಳಿಬೇಕಾಗತ್ತೆ. ಮೇವಿನ ಹಲಸಂದೆ ಆಗಿರ್ಬೋದು, ಮೇವಿನ ಚೌಳೆಕಾಯಿ, ಮೇವಿನ ಅವರೆ ಮತ್ತೆ ಮೇವಿನ ಹುರುಳಿ, ಈ ಬೆಳೆಗಳು ವಾರ್ಷಿಕ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು. ಹಾಗೆ ಬಹುವಾರ್ಷಿಕ ಏಕದಳ ಮೇವಿನ ಬೆಳೆನಲ್ಲಿ ನಮಗೆ ಮುಖ್ಯವಾಗಿ ನೇಪಿಯರ್ ಹುಲ್ಲು ಅಂತ ಬರುತ್ತೆ, ಗಿನಿ ಹುಲ್ಲು, ಅಂಜನ್ ಹುಲ್ಲು, ರೋಡ್ಸ್ ಹುಲ್ಲು, ಈ ಗ್ರೀನ್ ಪ್ಯಾನಿಕ್ ಹುಲ್ಲು, ಈ ರೀತಿ ಬೆಳೆಗಳನ್ನ ನಾವು ಬಹುವಾರ್ಷಿಕವಾಗಿ ಅವು ಏಕದಳ ಜಾತಿಗೆ ಸೇರಿರ್ತಕ್ಕಂಥ ಹುಲ್ಲು ಆಗಿರುತ್ತೆ. ಹಾಗೆ ಬಹುವಾರ್ಷಿಕ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಕೆಲವೊಂದು ಬೇಲಿ ಮೆಂತೆ, ಸ್ಟೈಲೋಸಾಂಥಸ್ ಅಂತ ಹೇಳ್ತೀವಿ, ಸೆಂಡ್ರೋಝೀಮಾ ಅಂತ ಹೇಳ್ತೀವಿ, ಹಾಗೆ ಕುದುರೆ ಮಸಾಲೆ ಸೊಪ್ಪು, ಇವು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಬಹುವಾರ್ಷಿಕ ಮೇವಿನ ಒಂದು ಬೆಳೆಗಳು. ಇವು ಪ್ರಮುಖವಾದ, ಅದ್ರ ಜೊತೆಗೆ ಕೆಲವೊಂದು ನಾನ್ ಕನ್ವೆನ್ಷನಲ್ ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ಪಾಪಸ್ಕಳ್ಳಿ ಅಂತ ಬರುತ್ತೆ. ಹಾಗೆ ಮೇವಿನ ಗಿಡ ಮರಗಳಲ್ಲಿ ಕೆಲವೊಂದು ಎಬ್ಬೇವು, ಗ್ಲೈರಿಸಿಡಿಯಾ, ಕ್ಯಾಲಿಯಂಡ್ರ, ಸುಬಾಬುಲು, ಅಗಸೆ, ಈ ರೀತಿ ಬೆಳೆಗಳನ್ನು ಕೂಡ ನಾವು ಮೇವಾಗಿ ಒಂದು ಬೇಸಿಗೆ ಕಾಲದಲ್ಲಿ ಅಥವಾ ಮೇವಿನ ಅಭಾವ ಜಾಸ್ತಿ ಇದ್ದವಾಗ ಇವುಗಳ ಎಲೆಗಳು ಭಾಗ ಮತ್ತೆ ಸೊಪ್ಪಿನ ಭಾಗವನ್ನ ಮೇವಾಗಿ ದನಕರುಗಳಿಗೆ, ಜಾನುವಾರುಗಳಿಗೆ ನೀಡ್ತಕ್ಕಂಥದ್ದು ಸರ್.
1: ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಬೆಳೆ ಬೆಳೆಯುವ ಪ್ರದೇಶ ಕಡಿಮೆ ಆಗಿದ್ರಿಂದ ನಮ್ಮ ಜಾನುವಾರುಗಳಿಗೆ ಮೇವಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಏನಾಗಿದೆ ಅಂದ್ರೆ, ಈಗ ರೈತರು ಹೈನುಗಾರಿಕೆ ಕಡೆನೂ ಕೂಡ ಜಾಗೃತರಾಗ್ರಿ, ನಿಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳ್ರಿ, ಈ ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಯೋಜನೆಯನ್ನ ತಂದಿದ್ದಾವೆ. ಹಂಗಾಗಿ ನಮ್ಮ ರೈತರು ಇವತ್ತು ಹೈನುಗಾರಿಕೆಯ ಕಡೆ ಲಕ್ಷ್ಯ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಹೈನುಗಾರಿಕೆ ಮೊದಲಿಂದ ಪರಂಪರಾಗತವಾಗಿ ಇತ್ತು, ಆದ್ರೆ ಇವತ್ತು ಇದ್ದ ಹಸುಗಳನ್ನೇ ಚೆನ್ನಾಗಿ ನೋಡ್ಕೊಂಡು ಹೋಗಿ
2: conditions are very different from Indian conditions or elsewhere. Ball will swing and it's overcast. It's typically summer English conditions. And callus, I mean, when I say callus, it reminds me of another callus.
3: ಮತ್ತು ಮುಖದ ಭಾಗದ ಚರ್ಮಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಅನಂತರ ತೊಳೆಯುವಂಥದ್ದು. ಇದು ಖಂಡಿತವಾಗಿ ಪ್ರಾಯೋಗಿಕವಾಗಿ ಯಾರಿದಾರೋ ಮಾಡ್ತಾ ಇದ್ದಾರೋ ಅವರಿಗೆ ಅದು ಅನುಭವಕ್ಕೆ ಬಂದಂತಹ ವಿಷಯ, ಮತ್ತು ಯಾರು ಮಾಡಿಲ್ಲವೋ ಅವರಿಗೆ ಅದು ಸಂಶೋಧನೆಯಿಂದ, ಆಧಾರದಿಂದ ಇನ್ನು ಮಾಡಬೇಕಾದ ಸಂಗತಿ ಅಂತೇಳಿ ಪ್ರೇರಣೆಯನ್ನು ಕೊಡ್ತದೆ.
4: ತಿನ್ನುವುದಕ್ಕೆ ಮಾತ್ರ ಅಲ್ಲ, ಅದು ಬಾಹ್ಯ ಸೌಂದರ್ಯಕ್ಕೂ ಕೂಡ
3: ಖಂಡಿತವಾಗಿ, ಚರ್ಮದ ಅದು ಹೊರಗಿನಿಂದ ಹಚ್ಚಿದಾಗ ಕೂಡ ಅದು ಚರ್ಮದ ಸೌಂದರ್ಯಕ್ಕೆ ಕಾರಣ ಆಗ್ತದೆ ಅಂತ.
4: ಇನ್ನೊಂದು ವಿಚಾರ, ಮನೆಯಲ್ಲಿರುವಂತಹ ಅಡುಗೆ ಕೋಣೆ, ಬಹುಶಃ ಅಡುಗೆ ಕೋಣೆ ಎನ್ನುವಂತಹದ್ದು ಒಂದು ರೀತಿಯ ಔಷಧೀಯ ಭಂಡಾರ ಅಂತಲೇ ಹೇಳಬೇಕು. ಈ ಅಡುಗೆ ಕೋಣೆಯಲ್ಲಿ ಲಭ್ಯ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಸೌಂದರ್ಯ ವರ್ಧನೆಯನ್ನು ಅಥವಾ ವರ್ಧಕವಾಗಿ ಬಳಕೆ ಮಾಡಬಹುದು ಅಂತ.
3: ಖಂಡಿತವಾಗಿ ಇನ್ನೊಂದು ಮಾತು ಕೂಡ ಇದೆ, ಅಂದ್ರೆ ಮನುಷ್ಯನ ಆರೋಗ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅದೇ ರೀತಿ ಇದನ್ನು ಕೂಡ ಹೇಳಬಹುದು, ನಮ್ಮ ಸೌಂದರ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅಂದ್ರೆ ನಾವು ಸೇವನೆ ಮಾಡುವಂತಹ ಆಹಾರ, ಅಲ್ಲಿ ಕೆಲವೊಂದು ವಸ್ತುಗಳು ಹೊರಗಿನಿಂದ ಅಪ್ಲಿಕೇಶನ್ ಮಾಡಿದಾಗ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಥವಾ ಆಕರ್ಷಣೆಗೆ ಕಾರಣವಾಗ್ತದೆ ಅಂತ ಹೇಳುವಂತಹ ಅಂಶ ಇಲ್ಲಿ ನಾವು ಅಡುಗೆ ಕೋಣೆಯಲ್ಲಿ. ಅರಸಿನ ಅಂತೂ ಖಂಡಿತ ಎಲ್ಲರ ಮನೆಯಲ್ಲೂ ಇದೆ. ಇನ್ನೊಂದು ಜೇನು ಮತ್ತು ಹಾಲು, ಈ ಮೂರು ಸಂಗತಿಗಳನ್ನು ಉಪಯೋಗಿಸಿ ನಾವು ಲೇಪನ ಮಾಡುವುದರ ಮೂಲಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಅಂತ ಕೇಳಿದರೆ, ಇದಕ್ಕೆ ಬೇಕಾದ ಸಾಮಗ್ರಿಗಳು ಇಷ್ಟು: ಒಂದು ಅರಸಿನ 1 ಚಮಚ, ಜೇನು 1 ಚಮಚ, ಹಾಲು 2 ಚಮಚ. ಇದು ಮೂರನ್ನು ಕೂಡ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸಿ ಪೇಸ್ಟ್ ಮಾಡಬೇಕು. ನಂತರ ಅದನ್ನು ಸಂಪೂರ್ಣ ಮುಖದ ಭಾಗಗಳಿಗೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ತೊಳಿಬೇಕು. ಇದನ್ನು ಪ್ರತಿನಿತ್ಯ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಸಲ ಅಂದರೆ ಸರಳವಾದ ಸಾಧನಗಳೇ ಅಸಡ್ಡೆಗೆ ಕಾರಣವಾಗಿರ್ತದೆ ಅಂತ. ನಾವು ಜಟಿಲವಾದ ಸಂಗತಿಗಳಿಗೆ ಹೋಗ್ತೇವೆ, ಆದರೆ ಸರಳವಾದ ಸಂಗತಿಗಳು ತುಂಬಾ ಪ್ರಯೋಜನ ಆಗಿರ್ತದೆ, ಆದರೆ ಅದನ್ನು ನಾವು ಅಸಡ್ಡೆ ಮಾಡ್ತೇವೆ. ಈ ರೀತಿ ಮಾಡಿ ನೋಡಿದಾಗ ಅದು ಅನುಭವಕ್ಕೆ ಬರ್ತದೆ.
4: ಅರಿಶಿನ, ಹಾಲು ಮತ್ತು ಜೇನು, ಇದಲ್ಲದೆ ಮೊಸರನ್ನು ಕೂಡ ಬಳಕೆ ಮಾಡುವುದಿದೆಯಾ?
3: ಕೆಲವು ಸಲ ಮೊಸರನ್ನು ಕೂಡ ಬಳಕೆ ಮಾಡಬಹುದು, ಆದರೆ ತುಂಬಾ ಜಿಡ್ಡು ಚರ್ಮ, ಮುಖದಲ್ಲಿ ಆಯಿಲಿ ಸ್ಕಿನ್ ಅಂತ ಹೇಳ್ತೇವೆ, ಆಗ ಅವರು ಮೊಸರನ್ನು ಬಳಕೆ ಮಾಡುವುದನ್ನು ಅವಾಯ್ಡ್ ಮಾಡಬೇಕು. ಇಲ್ಲದಿದ್ದರೆ ಬೇರೆ ಶುಷ್ಕ ಚರ್ಮ ಇರುವವರಲ್ಲಿ ಮೊಸರನ್ನು ಬಳಕೆ ಮಾಡಬಹುದು.

0: ಬಹುಶಃ ಅರಿಶಿನದ ಬಗ್ಗೆ ಮಾತನಾಡಬೇಕಿದ್ರೆ ಅದನ್ನ ಒಂದು ರೋಗ ನಿರೋಧಕವಾಗಿಯೂ ಕೂಡ ಬಳಕೆ ಮಾಡ್ತಾರೆ.
1: ರೋಗ ನಿರೋಧಕವಾಗಿ ಅದು ಅದ್ಭುತ ಪರಿಣಾಮ ಇದೆ. ಅದರ ಕರ್ಕ್ಯುಮಿನ್ ಅಂತ ಹೇಳುವಂತಹ ಒಂದು ಅಂಶ ಇದಿಲ್ಲ, ಅದು ಅದ್ಭುತವಾದ ಒಂದು ಪವಾಡ ಸದೃಶ ದ್ರವ್ಯ.
0: ಹಾಗೆಯೇ ಮನೆಯಲ್ಲಿ ಬಳಕೆಯಾಗುವಂತಹ ಹೂ ಸಾಮಾನ್ಯವಾಗಿ ಅರ್ಚನೆಗೆ ಬಳಸುವಂತಹದ್ದು, ಅದನ್ನು ಕೂಡ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡುವುದಕ್ಕೆ ಸಾಧ್ಯ ಆಗ್ತದ ಅಂತ?
1: ಖಂಡಿತವಾಗಿ. ಈಗ ನಾವು ಮನೆಯಂಗಳದಲ್ಲಿ ಎಲ್ಲರ ಮನೆಯಲ್ಲಿ ದಾಸವಾಳ ಅಂತೂ ಇದೆ, ಕೆಂಪು ದಾಸವಾಳ, ಬಿಳಿ ದಾಸವಾಳ ಇದೆ. ಈಗ ನಾವು ಸೌಂದರ್ಯ ಅಂತ ಹೇಳಿದ ಕೂಡಲೇ ಚರ್ಮ, ಕೂದಲು ಮತ್ತು ಕಣ್ಣು, ಈ ಮೂರು ಸಂಗತಿಗಳು ಬಂದೇ ಬರ್ತದೆ. ಅದರ ಜೊತೆಗೆ ಮೈಕಟ್ಟು, ದೇಹದ ಸ್ಥೂಲತೆಯೋ ಕೃಶತೆಯೋ ಅದರ ಪ್ರಧಾನ ಪಾತ್ರ ಇದೆ. ಇಲ್ಲಿ ನಾವು ಈ ದಾಸವಾಳ ಇದನ್ನು ಪೇಸ್ಟಿನ ರೂಪದಲ್ಲಿ ಮಾಡಿ ಅದನ್ನು ತಲೆಯ ಕೂದಲಿಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಒಂದು ಆರೋಗ್ಯಕ್ಕೆ ಕಾರಣ ಆಗ್ತದೆ, ಅದರ ಆರೈಕೆಗೆ ಇದು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ನಾನು ಹೂ ಅಂತ ಹೇಳಿದಾಗ ನಮ್ಮ ಆಯುರ್ವೇದದಲ್ಲಿ ಮೊದಲ ಯಾದಿಯಲ್ಲಿ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಹೂ ಇದೆ, ಅದಕ್ಕೆ ಕುಂಕುಮ ಅಂತ ಹೆಸರು. ಆ ಗಿಡದ ಕ್ರೋಕಸ್ ಸಟೈವಸ್ ಅಂತ ಅದರ ಸಸ್ಯಶಾಸ್ತ್ರೀಯ ಹೆಸರು. ಆ ಗಿಡದ ಹೂವಿನ ಕೇಶರಗಳು ಕುಂಕುಮ ಕೇಶರ ಅಂತ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ದ್ರವ್ಯ. ಅದು ಸೌಂದರ್ಯದ ವಿಷಯಕ್ಕೆ ಪ್ರಸಿದ್ಧವಾದ ದ್ರವ್ಯ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಈ ಕುಂಕುಮ ಕೇಶರವನ್ನು ಆಂತರಿಕವಾಗಿ ಸೇವನೆ ಮಾಡುವುದರಿಂದಲೂ ಸೌಂದರ್ಯ ಉಳಿದುಕೊಳ್ತದೆ ಎನ್ನುವ ಒಂದು ಸಂಗತಿ ಇದೆ. ಇದು ಬಹಳ ಪ್ರಾಚೀನ ಕಾಲದಿಂದ, ಇವತ್ತು ನಿನ್ನೆಯಿಂದ ಅಲ್ಲ, ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಸೌಂದರ್ಯದ ಕಾರಣಕ್ಕೆ. ಅಷ್ಟೇ ಅಲ್ಲ, ಅದನ್ನು ಆಂತರಿಕವಾಗಿ ಸೇವನೆ ಮಾಡುವುದು ಅಲ್ಲದೆ ಅದನ್ನು ಹೊರಗಿನಿಂದ ಮುಖದ ವಿಶೇಷವಾಗಿ ಕಾಣುವುದಕ್ಕೆ, ಅಂದರೆ ಮುಖ ಹೇಗೆ ಕಾಣ್ತದೆ ಅಂತ ಹೇಳಿದ್ರ ಮೇಲೆ ಸೌಂದರ್ಯ. ಆದ ಕಾರಣ ಮುಖದ ಸೌಂದರ್ಯ ವರ್ಧನೆಗೆ ಈ ಕುಂಕುಮ ಕೇಶರ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಆಯುರ್ವೇದದ ಅಂಗಡಿಗಳಲ್ಲಿ ಸಿಗ್ತದೆ. ಈ ಕುಂಕುಮ ಕೇಶರದ ಒಂದು ಎರಡು ಮೂರು ಎಳೆಗಳು, ಅದು ಮತ್ತೆ ಒಂದು ಚಮಚ ಹಾಲು, ಈ ಎಳೆಗಳನ್ನು, ಕುಂಕುಮ ಕೇಸರದ ಎಳೆಗಳನ್ನು ಈ ಒಂದರಿಂದ ಎರಡು ಚಮಚ ಹಾಲಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಹಾಕಬೇಕು. ಹಾಕಿದ ನಂತರ ಆ ಹಾಲು ಅರ್ಧ ಗಂಟೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದನ್ನೇ ಒಂದು ಎರಡು ಮೂರು ಸಲ ತಿರುವಿ ಸಂಪೂರ್ಣ ಮುಖದ ಚರ್ಮದ ಭಾಗಕ್ಕೆ ಹಚ್ಚಿದರೆ ಆಗ ಅದು ಚರ್ಮದ ಕಾಂತಿ ವರ್ಧನೆಗೆ ಕಾರಣ ಆಗ್ತದೆ. ಮತ್ತು ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು ಅದನ್ನು ಹಚ್ಚಿದ ನಂತರ. ಮಸಾಜ್ ಮಾಡುವಂಥದ್ದು ಹಚ್ಚುವಷ್ಟೇ ಪ್ರಾಮುಖ್ಯವಾದ ಸಂಗತಿ. ಮತ್ತು ಇನ್ನೊಂದೇನೆಂದರೆ, ಇಡೀ ರಾತ್ರಿ ಅದನ್ನು ಹಾಗೆಯೇ ಬಿಟ್ಟು ಮಾರನೆಯ ದಿನ ಬೆಳಿಗ್ಗೆ ಅದನ್ನು ನೀರಿನಿಂದ ತೊಳೆದರೆ ಬಹಳ ಒಳ್ಳೆಯದು. ಮತ್ತು ಇದನ್ನು ದಿನನಿತ್ಯ ಮಾಡಬಹುದು, ಮಾಡಬೇಕು.
0: ಕುಂಕುಮ ಕೇಸರದ ಜೊತೆ ಜೊತೆಗೆ ಬಹುಶಃ ಆ ಗುಲಾಬಿ ಎಸಳು ಅಥವಾ ಎಲೆ,
1: ರೋಸ್ ವಾಟರ್ ಅನ್ನು ಬಳಕೆ ಮಾಡಬಹುದು. ರೋಸ್ ವಾಟರ್ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಸೌಂದರ್ಯ ವರ್ಧಕಗಳ ಜೊತೆಗೆ ರೋಸ್ ವಾಟರ್ ಅನ್ನು ಬಳಕೆ ಮಾಡಿದಾಗ, ಯಾಕೆಂದ್ರೆ ಅದಕ್ಕೆ ಕೂಲಿಂಗ್ ಇಫೆಕ್ಟ್ ಇದೆ, ಆ ಶೀತಲ ಗುಣ, ಅಂದ್ರೆ ಅದು ಚರ್ಮದ ಒಂದು ಸುಸ್ಥಿತಿಗೆ ಕಾರಣ ಆಗ್ತದೆ. ಚರ್ಮವನ್ನು ಒಣ ಆಗುವಿಕೆಯನ್ನು, ಶುಷ್ಕವಾಗುವುದನ್ನು ಅದು ತಪ್ಪಿಸ್ತದೆ, ಆ ಶೀತಲ ಗುಣ.
0: ಇನ್ನೊಂದು ವಿಚಾರ, ಈ ಲೋಳೆ ಸರಕ್ಕೆ ಸಂಬಂಧಪಟ್ಟಂತಹದ್ದು ಬಹುಶಃ ಕಾಂತಿವರ್ಧಕವಾಗಿ ಅದರ ಬಳಕೆ ಆಗ್ತದೆ.
1: ಖಂಡಿತವಾಗಿ ಲೋಳೆಸರ ಎನ್ನುವಂಥದ್ದು ಅದು ಬಹಳ ಎಲ್ಲರಿಗೂ ಈಗ ಪ್ರಚಲಿತದಲ್ಲಿರುವ ಸಂಗತಿ. ಒಂದು ಇದಕ್ಕೆ ಬೇಕಾದ ಸಾಮಗ್ರಿ ಏನಂದರೆ, ಒಂದು ಚಮಚ ಲೋಳೆಸರ, ಅಂದರೆ ಅದರ ಪಲ್ಪ್, ಅದರ ಒಳಗಿನ ಜೆಲ್ಲಿ ಥರದ ಭಾಗ, ಮತ್ತು ಅರ್ಧ ಚಮಚ ಸೌತೆ ರಸ. ಇದು ಎರಡನ್ನು ಕಾಂಬಿನೇಷನ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಅದನ್ನೊಂದು ಪೇಸ್ಟ್ ರೂಪದಲ್ಲಿ ಮಾಡಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿದರೆ ಆಗ ಮುಖದ ಚರ್ಮದ ಕಾಂತಿವರ್ಧನೆ ಆಗ್ತದೆ. ಮತ್ತು ಮುಖ ಸುಕ್ಕುಗಟ್ಟುವುದನ್ನು, ಚರ್ಮ ಸುಕ್ಕುಗಟ್ಟುವುದನ್ನು, ಚರ್ಮ ಜೋತು ಬೀಳುವುದನ್ನು ಇದು ತಪ್ಪಿಸ್ತದೆ. ಆ ಮೂಲಕ ನಾವು ವಯಸ್ಸಾದರೂ ಕೂಡ ಕಡಿಮೆ ವಯಸ್ಸಿನವರಾಗಿ ಕಾಣುವಂತಹ ಒಂದು ವಿಶಿಷ್ಟ ಒಂದು ಸಾಮರ್ಥ್ಯ ಈ ಲೋಳೆಸರದ ಒಂದು ಸತ್ವಕ್ಕೆ ಇದೆ. ಅಷ್ಟೇ ಅಲ್ಲ, ಈ ಒಂದು ಅರ್ಧ ಚಮಚ ಕ್ಯಾರೆಟ್ ಅಥವಾ ಪಪ್ಪಾಯ ಜ್ಯೂಸನ್ನು ಇದಕ್ಕೆ ಸೇರಿಸಿದರೆ ಮತ್ತು ಅದರ ಗುಣ ಇನ್ನೂ ಕೂಡ ಹೆಚ್ಚಿಗೆ ವರ್ಧನೆ ಆಗ್ತದೆ, ಆ ರೀತಿಯಲ್ಲಿ ಬಳಸಬಹುದು. ಇನ್ನೊಂದು ನಾನು ಹೇಳಬೇಕು, ಬಹಳ ಸಿದ್ಧವಾದ ಒಂದು ಔಷಧ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಆಯುರ್ವೇದದಲ್ಲಿ, ಕುಂಕುಮಾದಿ ತೈಲ ಅಂತ ನಾವು ಹೇಳ್ತೇವೆ. ಅದು ಈಗಾಗಲೇ ನಾನು ಹೇಳಿದೆ, ಕುಂಕುಮ ಕೇಶರ ಇದರಿಂದ ತಯಾರು ಮಾಡುವಂಥದ್ದು ಅದಲ್ಲ, ಮತ್ತು ಒಂದು 15-20 ಬಗೆಯ ಕಷಾಯದ ರೂಪದಲ್ಲಿ, ಕಲ್ಕದ ಪೇಸ್ಟ್ ರೂಪದಲ್ಲಿ ಕೂಡ ಒಳಗೊಂಡ ದ್ರವ್ಯಗಳು ಇರುವಂತಹ ಒಂದು ಸಿದ್ಧ ದ್ರವ್ಯ, ಅದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ತೈಲವನ್ನು, ಕುಂಕುಮಾದಿ ತೈಲವನ್ನು ಒಂದು 2-3 ಹನಿ ಕೈಗೆ ಹಾಕ್ಕೊಂಡು ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ಬಿಸಿನೀರಿನಿಂದ ಸ್ನಾನ ಮಾಡಿಕೊಳ್ಬೇಕು. ಅದು ಅದ್ಭುತವಾದ ಒಂದು ಮುಖದ ಪರಿಣಾಮವನ್ನು, ಇಂಪ್ಯಾಕ್ಟನ್ನು ಹೆಚ್ಚು ಮಾಡ್ತದೆ.
0: ಆ ಲೋಳೆ ಸರವನ್ನು ಬಹುಶಃ ಮುಖದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ತಲೆಗೂದಲಿಗೂ ಕೂಡ ಪೂರಕವಾಗಿ ಅದನ್ನು ಬಳಕೆ ಮಾಡ್ತಾರೆ.
1: ಖಂಡಿತವಾಗಿ.
0: ಇನ್ನೊಂದು ವಿಚಾರ, ಚಂದನ ಮತ್ತು ರಕ್ತ ಚಂದನ, ಇದಕ್ಕೆ ಸಂಬಂಧಪಟ್ಟ ಹಾಗೆ.
1: ಚಂದನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂಥ ದ್ರವ್ಯ. ನಮಗೆ ಗೊತ್ತಿಲ್ಲದೇ ನಾವು ಗಂಧವನ್ನು ದೇವರ ಪ್ರಸಾದ ರೂಪದಲ್ಲಿ ನಾಮ ಹಾಕುವುದರ ಮೂಲಕ ನಾವು ಬಳಸಿಕೊಳ್ತೇವೆ. ಅದರ ಮೂಲಭೂತವಾದ ಒಂದು ಆರೋಗ್ಯ

0: ಆರೋಗ್ಯದ ಉದ್ದೇಶ ಖಂಡಿತವಾಗಿ ಅದರಲ್ಲಿ ಇದೆ. ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಬಳಸ್ತಾ ಇದ್ದೇವೆ, ಆದರೆ ಅದರ ಆರೋಗ್ಯ ಉಂಟಾಗ್ತದೆ ನಮಗೆ ಗೊತ್ತಿರುವುದಿಲ್ಲ. ನಾವು ಅದರ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಈ ಚಂದನದ ಪರಿಣಾಮ ಏನಂದ್ರೆ ಮೊಡವೆಗಳನ್ನು ಅದು ನಿವಾರಿಸುವಂತ, ಮುಖದಲ್ಲಿ ಕಾಣಿಸುವಂತ ಮೊಡವೆಗಳು ಕಾಣಿಸಿಕೊಂಡ್ರೆ ಅದು ಸೌಂದರ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಾಗೆ. ಆದ ಕಾರಣ ಆ ಮೊಡವೆಗಳನ್ನು, ಆದರೆ ಇದನ್ನು ಯಾವ ರೀತಿ ಬಳಸಬೇಕು? ಇದನ್ನು ಒಂದು ರೀತಿಯ ಲೋಷನ್ ಅಥವಾ ಪೇಸ್ಟ್ ರೂಪದಲ್ಲಿ ಬಳಸಬಹುದು. ಬೇಕಾದ ಸಾಮಗ್ರಿಗಳು: ಬಾದಾಮಿ ಎಣ್ಣೆ 2 ಚಮಚ, ತೆಂಗಿನೆಣ್ಣೆ 2 ಚಮಚ, ಚಂದನದ ಚೂರ್ಣ ಅಥವಾ ಹುಡಿ ಇದು 1/5 ಸ್ಪೂನ್. ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೂಪಕ್ಕೆ ತಂದು ಮುಖದ ಭಾಗಕ್ಕೆ ಹೆಚ್ಚಿದರೆ ಇದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ.
1: ರಕ್ತ ಚಂದನವನ್ನು ಕೂಡ ಬಳಕೆ ಮಾಡಬಹುದು?
0: ಖಂಡಿತವಾಗಿ ಬಳಕೆ ಮಾಡಬಹುದು.
1: ಮನೆಯಲ್ಲಿ ಇರುವಂತಹ ಇನ್ನೊಂದು ಬಹುಶಃ ಅತ್ಯಂತ ಪವಿತ್ರ ಗಿಡ ಅಂತಂದರೆ ತುಳಸಿ ಗಿಡ. ಇದರ ಉಪಯೋಗ ಹೇಗೆ?
0: ತುಳಸಿಯನ್ನು ಸಾಧಾರಣ ತುಳಸಿ ಎಲೆಗಳನ್ನು ಮತ್ತು ಕಹಿಬೇವಿನ ಎಲೆಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದು ಪೇಸ್ಟ್ ರೂಪಕ್ಕೆ ತಂದ ನಂತರ ಅದನ್ನು ಹಚ್ಚಿದರೆ, ಈವನ್ ನಾವು ಸೌಂದರ್ಯ ಅಂತಲ್ಲ, ಅದಕ್ಕೆ ಸೂಕ್ಷ್ಮಾಣು ನಾಶಕ ಗುಣ ಇದೆ, ಆ್ಯಂಟಿವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಮತ್ತು ಎನ್ಹ್ಯಾನ್ಸಸ್ ದ ಇಮ್ಯೂನಿ ಸಿಸ್ಟಮ್. ಇದನ್ನು ನಾವು ಆಂತರಿಕವಾಗಿ ತಗೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಮತ್ತು ಚರ್ಮದ ಈ ಒಂದು ಸಾಮರ್ಥ್ಯ ಅಂದರೆ ಗಡಸುತನ ಅದು ಇನ್ನೂ ಹೆಚ್ಚಾಗ್ತದೆ. ಆದ ಕಾರಣ ಸುಕ್ಕುಗಟ್ಟುವುದನ್ನು ತಡೆಗಟ್ಟದೆ. ಸಾಮಗ್ರಿಗಳು ಯಾವುದು ಅಂತ ಹೇಳಿದರೆ, ಬೇವಿನ ಎಲೆ 1/10, ಮತ್ತು ತುಳಸಿ ಎಲೆ 10 ಅಷ್ಟೇ ಅಲ್ಲ, 1/2 ಸ್ಪೂನ್ ರೋಸ್ ವಾಟರ್, ನೀವೀಗಾಗಲೇ ಹೇಳಿದ್ರೆ ಗುಲಾಬಿ ಜಲ, ಇದು 3 ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಮುಖಕ್ಕೆ ಹಚ್ಚಿ 1-30 ನಿಮಿಷ ಬಿಟ್ಟು ನಂತರ ತಣ್ಣೀರಿನಿಂದ ಅದನ್ನು ತೊಳಿಬೇಕು. ಈ ರೀತಿ ವಾರದ ದಿನನಿತ್ಯ ಮಾಡಲೇಬೇಕು ಅಂತಿಲ್ಲ, ವಾರದಲ್ಲಿ 3 ಮಾಡಿದರೂ ಕೂಡ ಅದು ಮುಖದ ಕಾಂತಿಯನ್ನು ಹೆಚ್ಚಿಸ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಅಷ್ಟೇ ಅಲ್ಲ, ನಾವಿನ್ನು ಜೇನು ನಮ್ಮ ಮನೆಯಲ್ಲಿ ಇದೆ. ಜೇನನ್ನು ಬಿಟ್ಟರೆ ಅದು ನಾವೊಂದು ಸೌಂದರ್ಯದ ವಿಷಯದಲ್ಲಿ ಜೇನಿಗೆ ಒಂದು ಅಪಚಾರ ಮಾಡಿದಾಗೆ, ಈ ಜೇನು ಮತ್ತು ನಿಂಬೆಯ ರಸ ಇದು ಎರಡನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ 2 ಸ್ಪೂನ್ ನಿಂಬೆ ರಸ ಮತ್ತು 1 ಸ್ಪೂನ್ ಜೇನು, ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 1-30 ನಿಮಿಷ ಬಿಟ್ಟು ಅದನ್ನು ತೊಳಿಬೇಕು. ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತದೆ, ಮತ್ತು ಅಷ್ಟೇ ಅಲ್ಲದೆ ಈ ಕಪ್ಪು ಕಲೆ ಇದೆ ಅಲ್ಲ ಮುಖದ ಮೇಲೆ, ಕಪ್ಪು ಕಲೆ ಬರುವಂಥದ್ದು, ಆ ಕಪ್ಪು ಕಲೆಗೆ ಕೂಡ ಇದು ಒಂದು ಉತ್ತಮ ಪರಿಹಾರವಾಗಿ ಕಾಣಿಸಿಕೊಳ್ತದೆ. ಅಷ್ಟೇ ಅಲ್ಲ, ಎಷ್ಟಿ ಮಧು ಜ್ಯೇಷ್ಠ ಮಧು ಅಂತ ನಾವು ಹೇಳ್ತೇವೆ, ಕೆಲವರ ಮನೆಯಲ್ಲಿ ನಾವು ಅದನ್ನು ಇಟ್ಕೊಳ್ತೇವೆ. ಜ್ಯೇಷ್ಠ ಮಧುವಿನ ಚೂರ್ಣ ಮತ್ತು ನಿಂಬೆ ರಸ ಮಿಕ್ಸ್ ಮಾಡುವಂಥದ್ದು, 2 ಸ್ಪೂನ್ ಜ್ಯೇಷ್ಠ ಮಧು ಚೂರ್ಣ, 3 ಸ್ಪೂನ್ ನಿಂಬೆ ರಸ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದಲೂ ಅದು ಸೌಂದರ್ಯದ ವರ್ಧನೆಗೆ ಕಾರಣ ಆಗ್ತದೆ, ದಿನನಿತ್ಯ ಮಾಡಬಹುದು.
1: ಬಹುಶಃ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬಹುದು ಅಂತ ಕಾಣ್ತದೆ. ಸೌತೆಕಾಯಿಯನ್ನು ಕೂಡ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡ್ತಾರೆ.
0: ನಾವು ಈಗ ಸೌತೆಯನ್ನು ಒಂದು ರೌಂಡ್
1: ರೂಪದಲ್ಲಿ
0: ದುಂಡೆಗಾಗಿ ಪೀಸ್ ಮಾಡಿ ಅದನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುವುದರ ಮೂಲಕ ಕಣ್ಣಿನ ಸುತ್ತಲಿನ ಕಪ್ಪು ವರ್ತುಲಗಳನ್ನು ಅದು ನಿವಾರಿಸುತ್ತದೆ ಎನ್ನುವಂತಹ ಒಂದು ಪ್ರಸಿದ್ಧ ಅಂಶ. ಮತ್ತು ಇದು ಬಹಳ ಜನರಿಗೆ, ವೈದ್ಯಕೀಯ ಕ್ಷೇತ್ರದ ಸಂಪರ್ಕ ಇಲ್ಲದವರಿಗೂ ಎಲ್ಲರಿಗೂ ಬಹಳ ಗೊತ್ತಿರುವಂತಹ ವಿಚಾರ. ಮತ್ತು ಎಲ್ಲರೂ ಬಹಳ ಸರಳವಾಗಿ ಅದನ್ನು ಮಾಡುವುದ ಕಾರಣ ಎಲ್ಲರೂ ಹೆಚ್ಚಾಗಿ ಮಾಡ್ತಾ ಇರುವಂತಹ ವಿಚಾರ.
1: ಹೆಚ್ಚಿನ ಜನರು ಅವರಿಗೆ ಆಯ್ಕೆ ಇಲ್ಲದೇ ಇರುವಂತಹದ್ದು ವಯಸ್ಸಾಗುವಂತಹದ್ದು
0: ಖಂಡಿತ.
1: ಬಹುಶಃ ಈ ಸಂದರ್ಭದಲ್ಲಿ ಮುಖ ಸುಕ್ಕುಗಟ್ಟುವಂತಹದ್ದು ಅಥವಾ ಚರ್ಮ ಸುಕ್ಕುಗಟ್ಟುವಂತಹದ್ದು ಒಂದು ಸಮಸ್ಯೆ. ಇದನ್ನು ನಿವಾರಣೆಗಾಗಿ ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಪರಿಹಾರ ಇದೆ?
0: ಇದು ಬಹಳ, ಈ ವಯಸ್ಸಾಗುವಿಕೆ ಎನ್ನುವಂಥದ್ದು ಒಂದು ಬಹಳ ನಿಗೂಢವಾದ ಸಂಗತಿ, ಆದರೆ ಪರಿಹಾರ ಇಲ್ಲದ ಒಂದು ಸಂಗತಿ. ಆದರೆ ಒಂದು ಬಹಳ ವಿಶಿಷ್ಟವಾದ ಒಂದು ಪ್ರಕೃತಿ ಒಂದು ಕೊಡುಗೆ ನೀಡಿದೆ ಏನಂತ ಹೇಳಿದರೆ, ಒಬ್ಬನ ಹುಟ್ಟಿನಿಂದ ಬರುವಂತಹ ವಯಸ್ಸು ಅವನ ನಿಜವಾದ ದೈಹಿಕವಾದ ಶರೀರ ಕ್ರಿಯಾತ್ಮಕ ವಯಸ್ಸು ಆಗಿರಬೇಕಾಗಿಲ್ಲ. ಒಬ್ಬನಿಗೆ 50 ಆದರೂ ಕೂಡ ಅವನ ದೇಹದ ಕೋಶಗಳ ವಯಸ್ಸು 35 ಇರಬಹುದು, 70 ಕೂಡ ಅವನ 40. ಇದನ್ನು ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಅಂತ ಹೇಳುವ ಅವ್ಯಕ್ತ ಮಾನವ ಮ್ಯಾನ್ ದ ಅನ್ನೋನ್ ಅಂತ ಹೇಳುವ ಪುಸ್ತಕದಲ್ಲಿ, ಅವನು ವೈದ್ಯ, ನೋಬೆಲ್ ಪ್ರಶಸ್ತಿ ವಿಜೇತ ವೈದ್ಯ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಅಂದರೆ ಈ ನಾವು ವಯಸ್ಸಾಗುವಿಕೆ ನಾವು 70 ಆಗಿರಬೇಕು ಎನ್ನುವ ಕಡ್ಡಾಯತೆ ಇಲ್ಲ. 70 ಆಗಿದ್ದರೂ 50 ವಯಸ್ಸನ್ನು ಶರೀರದಲ್ಲಿ ಇಟ್ಟುಕೊಳ್ಳುವಂಥ ಒಂದು ವರವನ್ನು ನೈಸರ್ಗಿಕ ನಿಸರ್ಗ ಕೆಲವೊಂದು ವಿಷಯಗಳ ಮೂಲಕ ಅದು ಕೊಟ್ಟಿದೆ. ಅದಕ್ಕೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ, ಔಷಧೀಯ ಜಾಡಮಾಲಿ ಅಂತ. ಈ ನೀವು ಹೇಳುವಂಥ ವಯಸ್ಸಾಗುವಿಕೆ, ಸಾಮಾನ್ಯವಾಗಿ ಚರ್ಮ ಸುಕ್ಕು ಬಿದ್ದಾಗ ಅದು ವಯಸ್ಸಾಗುವಿಕೆಯ ಒಂದು ಮುಖ್ಯ ಲಕ್ಷಣ, ಮತ್ತು ಅದುವೇ ಅದರ ಒಂದು ಪ್ರಧಾನವಾದ ಪ್ರಕ್ರಿಯೆ. ಚರ್ಮ ಸುಕ್ಕುಗಟ್ಟಿತ್ತು ಅಂತ ಹೇಳಿ ಆದರೆ ವಯಸ್ಸಾದದ್ದು ಸ್ಪಷ್ಟ ಗೊತ್ತಾಗ್ತದೆ. ಈ ಚರ್ಮ ಸುಕ್ಕುಗಟ್ಟುವುದಕ್ಕೆ ಯಾವುದು ಕಾರಣ? ಕೊಲಾಜನ್ ಅಂತ ಹೇಳುವಂತಹ ಒಂದು ಪ್ರೋಟೀನು ದೇಹದ ಸಮಗ್ರ ಅಂಗಾಂಗಗಳನ್ನು ಜೊತೆಗೂಡಿಸಿ ನಿರಂತರವಾಗಿ ಸಾಯುವ ತನಕ ಇಟ್ಟಿರುವಂಥ ಒಂದು ಪ್ರೋಟೀನು ಕೊಲಾಜನ್ ಅಂತೇಳಿ. ಈ ಕೊಲಾಜನ್ ಉತ್ಪಾದನೆ ನಿರಂತರವಾಗಿ ಹೆಚ್ಚಾಗಿ ಆಗಬೇಕು.

0: ಮತ್ತು ಅದು ಬೇಗನೆ ನಾಶವಾಗಬಾರದು. ಜನರೇಷನ್ ಹೆಚ್ಚಾಗಿ ಆಗಬೇಕು, ಡಿಜನರೇಷನ್ ಬೇಗ ಆಗಬಾರದು. ಆದರೆ ವಯಸ್ಸಾಗುವುದು ಯಾಕೆ ಅಂತ ಹೇಳಿದರೆ, ಈ ಕೊಲಾಜನ್ ಅಂದರೆ ಚರ್ಮದ ಗಡುಸುತನವನ್ನು ಕಾಯ್ದುಕೊಳ್ಳುವಂಥ ಈ ಕೊಲಾಜನ್ ಅಂತ ಹೇಳುವಂಥ ಪ್ರೋಟೀನು, ಅದು ಉತ್ಪಾದನೆ ಕಡಿಮೆ ಆಗ್ತದೆ ವಯಸ್ಸಾಗ್ತಾ ಹೋದಾಗೆ. ಅಷ್ಟೇ ಅಲ್ಲ, ಕೆಲವೊಂದು ಪಾರಿಸರಿಕವಾದ ಸಂಗತಿಗಳಿಂದ, ಅದು ಹೊಗೆ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಮತ್ತು ಒತ್ತಡ ಇರ್ಬೋದು ಮಾನಸಿಕ, ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ, ಅಥವಾ ನಮ್ಮ ಆಹಾರದಲ್ಲಿನ ಕೆಲವೊಂದು ತೊಂದರೆಗಳಿರ್ಬೋದು ಕಾರಣಗಳಿಂದ, ಆ ಕೊಲಾಜನ್ನು ಬೇಗನೆ ನಾಶವಾಗ್ತಾ ಹೋಗ್ತದೆ. ಚರ್ಮದಲ್ಲಿ ಹೇಗೆ ಆದಾಗ ಚರ್ಮ ಸುಕ್ಕು ಕಟ್ತದೆ, ಚರ್ಮ ಜೋತು ಬೀಳ್ತದೆ, ನೆರಿಗೆಗಳು ಬೀಳ್ತದೆ. ಆದರೆ ಇದನ್ನು ಹೀಗೆ ಆಗದ ಹಾಗೆ ಮಾಡುವಂತಹ ಕೆಲವೊಂದು ಸಂಗತಿಗಳಿದೆ. ಅದಕ್ಕೆ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂತಹ ಔಷಧೀಯ ಜಾಡಮಾಲಿ, ಆಂಟಿ ಆಕ್ಸಿಡೆಂಟ್ ಇರುವಂತಹ ವಿಷಯಗಳು ಅಂತೇಳಿ ಹೆಸರು. ಆಯುರ್ವೇದದಲ್ಲಿ ಇದನ್ನು ವಯಸ್ಥಾಪನ ದ್ರವ್ಯಗಳು ಅಂತ ಕರೀತಿದ್ದಾರೆ. ವಯಸ್ಥಾಪನ ಅಂತ ಹೇಳೋ ಪಟ್ಟಿಗೆ ಆಂಟಿ ಆಕ್ಸಿಡೆಂಟ್ ಎನ್ನುವ ಶಬ್ದ ಬಳಕೆ ಮಾಡದಿದ್ರು ವಯಸ್ಥಾಪನ ದ್ರವ್ಯಗಳು ಅಂತೇಳಿ. ಇದರಲ್ಲಿ ಎಲ್ಲ ಡೈರಿ ಉತ್ಪನ್ನಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಈ ರೀತಿ ಅಂದರೆ ಈ ಆಧುನಿಕರ ಪರಿಭಾಷೆಯಲ್ಲಿ ವಿಟಾಮಿನ್ ಇ, ಅದರಲ್ಲಿ ಹೆಚ್ಚಾಗಿ ವಿಟಾಮಿನ್ ಇ ಒಳಗೊಂಡಿದೆ. ವಿಟಾಮಿನ್ ಇ ಅನ್ನುವಂಥದ್ದು ಆಂಟಿ ಆಕ್ಸಿಡೆಂಟ್. ವಿಟಾಮಿನ್ ಸಿ ಸಾಮಾನ್ಯವಾಗಿ ನಾವು ನೆಲ್ಲಿಕಾಯಿಯಲ್ಲಿ ಹೆಚ್ಚಿದೆ, ಅಥವಾ ಹಣ್ಣು ಹಂಪಲುಗಳಲ್ಲಿ ಹೆಚ್ಚಿದೆ. ವಿಟಾಮಿನ್ ಸಿ ನಿಂಬೆರಸದಲ್ಲಿ ಹೆಚ್ಚಿದೆ. ಇಂಥ ವಸ್ತುಗಳನ್ನು, ಇದು ಔಷಧೀಯ ಜಾಡಗಳು ಅಂದರೆ ಈ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂಥ ವಿಷಯಗಳು. ಇದನ್ನು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡಬೇಕು. ಸಾಮಾನ್ಯವಾಗಿ ನೆಲ್ಲಿಕಾಯಿ ಬಂದ ಸೀಸನಲ್ಲಿ, ಅದರ ಆ ಋತುಮಾನದಲ್ಲಿ ನಾವು ನೆಲ್ಲಿಕಾಯಿಯನ್ನು ತಿನ್ನಲಿಕ್ಕೆ ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ. ಆದರೆ ಅಂಥ ಸೀಸನ್ ಬಂದಾಗ ಅದನ್ನು ಹೆಚ್ಚು ಬಳಕೆ ಮಾಡೋದು. ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ ರಸಾಯನ ಅಂತ ಹೇಳಿದ್ದಾರೆ. ಇನ್ನು ಶುಂಠಿ, ತುಳಸಿ, ಅರಸಿನ, ಇದು ಎಲ್ಲ ಇಂಥ ನೈಸರ್ಗಿಕವಾದ ಬಹಳಷ್ಟು ವಸ್ತುಗಳಲ್ಲಿ, ಗಿಡಮೂಲಿಕೆ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದು ಎಲ್ಲದರಲ್ಲಿ ಕೂಡ ಇಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವ ಔಷಧಗಳಿದೆ. ಅದನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಕೆ ಮಾಡುವುದರ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ನಾವು ಈಗ ವಿಟಾಮಿನ್ B3 ಅಂತ ಹೇಳ್ತೇವೆ, ಅಥವಾ ಲವಣಾಂಶ ಅಂತ ಹೇಳ್ತೇವೆ, ಜಿಂಕ್, ಸತುವಿನ ಅಂಶ, ಕಾಪರ್, ತಾಮ್ರದ ಅಂಶ, ಇದು ಎಲ್ಲ ಅಂಶಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕು. ಅದು ಎಲ್ಲ ವಿವಿಧ ರೀತಿಯ ಆಹಾರಗಳನ್ನು ಸೇವನೆ ಮಾಡುವುದರ ಮೂಲಕ ಅದು ನಮ್ಮ ದೇಹವನ್ನು ಸೇರ್ತದೆ, ಮತ್ತು ಆ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ ಅದರ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯ ಮೂಲಕ.
1: ಇನ್ನೊಂದು ವಿಚಾರ, ಮುಖ ಎನ್ನುವಂತಹದ್ದು ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ. ಮನಸ್ಸಿನ ಒಂದು ಸ್ಥಿತಿಗೂ ಈ ಮುಖದ ಸೌಂದರ್ಯಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ? ಆಮೇಲೆ ನಮ್ಮ ಆಹಾರ ವಿಹಾರ, ಒಂದು ಮಾನಸಿಕ ಸ್ಥಿರತೆ, ಇದು ಈ ಸೌಂದರ್ಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತದೆ ಅಂತ.
0: ಈ ಒತ್ತಡ ಅಥವಾ ಮನಸ್ಸಿನ ಸ್ಥಿತಿ ಮತ್ತು ಸೌಂದರ್ಯ ಅಥವಾ ಅದು ನರಮಂಡಲದ ಮೇಲೆ ಬೀರುವ ಪ್ರಭಾವ, ಇದೊಂದು ಅಗಾಧವಾದ ಮತ್ತು ಇನ್ನೂ ಒಂದಷ್ಟು ಭಾಗ ಗೊತ್ತಿಲ್ಲದೆ ಇರುವಂಥ ಸಂಗತಿ. ಆದರೂ ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ, ಈಗ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಮನಸ್ಸಿನ ಒತ್ತಡ ಅಥವಾ ಆತಂಕ ಇದು ಇಡೀ ಓಜ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಓಜ ಎನ್ನುವಂಥ ತತ್ವ ಇದೆ. ಅಂದರೆ ಇದು ಎಲ್ಲ ಧಾತುಗಳ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ, ಈ ಸಪ್ತ ಧಾತುಗಳ ಎಲ್ಲ ಒಂದು ಸಾರಭೂತವಾದ ಆತ್ಯಂತಿಕ ಭಾಗಕ್ಕೆ ಓಜ ಅಂತ ಹೆಸರು. ಇದು ರೋಗ ನಿರೋಧಕ ಶಕ್ತಿಗೂ ಕಾರಣ, ದೇಹದ ಕಾಂತಿಗೂ ಕಾರಣ, ಸೌಂದರ್ಯಕ್ಕೂ ಕಾರಣ, ದೇಹದಲ್ಲಿ ಜೀವದ ಧಾರಣೆಗೂ ಕಾರಣ. ಆ ಓಜವನ್ನು ಕ್ಷಯ ಮಾಡುತ್ತದೆ ಮನಸ್ಸಿನ ಒತ್ತಡ ಎನ್ನುವ ಒಂದು ಉಲ್ಲೇಖವನ್ನು ಆಯುರ್ವೇದದಲ್ಲಿ ಮಾಡಿರುವುದರಿಂದ, ಈ ಮನಸ್ಸಿನ ಒಂದು ಯಾವ ಒಂದು ದೋಷಗಳಿದೆ, ಮನಸ್ಸಿನ ದೋಷಗಳನ್ನು ನಾನು ಬರೆಯ ಒತ್ತಡ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ಒತ್ತಡಗಳು, ರಾಗ, ದ್ವೇಷ, ಕೋಪ, ಮತ್ಸರ, ಮಾತ್ಸರ್ಯ, ಎಲ್ಲ ಕೂಡ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಅದು ಯಾವಾಗ ಆ ಭಾವನೆ ಬರ್ತದೆ, ಆ ಒತ್ತಡ ಉಂಟಾಗ್ತದೆ, ಆಗ ಆಧುನಿಕ ವಿಜ್ಞಾನ ಹೇಳ್ತದೆ ಕಾರ್ಟಿಸೋಲ್ ಎನ್ನುವಂತಹ ಒಂದು ಹಾರ್ಮೋನು ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಆ ಕಾರ್ಟಿಸೋಲ್ ಎನ್ನುವಂಥದ್ದು ಅದು ದೇಹದ ಸಮಸ್ತ ಸಿಸ್ಟಮ್, ಎಲ್ಲ ಅಂಗಾಂಶ ವ್ಯವಸ್ಥೆಗಳ ಮೇಲೆ ಅದು ಪ್ರಭಾವ ಬೀರ್ತದೆ. ಈ ವಿಷಯದಲ್ಲೂ ಪ್ರಭಾವ ಬೀರ್ತದೆ. ಈ ಕೊಲಾಜನ್ ಅಂತ ಹೇಳುವಂತಹ ಪ್ರೋಟೀನನ್ನು ಚರ್ಮದಲ್ಲಿ ಉತ್ಪಾದನೆ ಆಗುವುದನ್ನು ನಿಧಾನಗೊಳಿಸ್ತದೆ. ಆಗ ಸಹಜವಾಗಿ ಚರ್ಮದ ಗಡಸುತನ ಹೋಗ್ತದೆ, ಚರ್ಮ ನೆರಿಗೆ ಕಟ್ತದೆ. ಆದ ಕಾರಣ ಒಬ್ಬ ಒಂದು ಒತ್ತಡಕ್ಕೆ ಒಂದಷ್ಟು ದಿನಗಳ ಕಾಲ ನಿರಂತರ ಒತ್ತಡದಲ್ಲಿದ್ದರೆ ಅವನ ಮುಖದ ಸೌಂದರ್ಯ, ಅಷ್ಟೇ ಅಲ್ಲ ಅವನ ಆರೋಗ್ಯ ಕೂಡ ಹಾಳಾಗ್ತದೆ. ಆದ ಕಾರಣ ಒಂದು ಚಿತೆ ಮತ್ತು ಚಿಂತೆಗೆ ಮಧ್ಯದಲ್ಲಿ ಬಿಂದು ಮಾತ್ರ ವ್ಯತ್ಯಾಸ ಅಂತ. ಆದ ಕಾರಣ ಈ ಮನಸ್ಸು ಎನ್ನುವಂಥದ್ದು, ಆದ ಕಾರಣ ಈ ಮನಸ್ಸಿನ ಒತ್ತಡಕ್ಕೆ ಏನು ಮಾಡಬೇಕು? ಎಷ್ಟೋ ಒತ್ತಡ ನಿವಾರಣೆಯ ಕೋರ್ಸುಗಳಿದೆ, ಎಷ್ಟೋ ಶಿಬಿರಗಳಿದೆ, ಆದರೆ ಎಲ್ಲ ಕಡೆ ಒತ್ತಡಗಳು ಹೆಚ್ಚಾಗಿ ಇದೆಯಲ್ಲ, ಕಡಿಮೆ ಆಗಲಿಲ್ಲ, ಎಷ್ಟೋ ಸಲ ಆತ್ಮಹತ್ಯೆ ಕೂಡ ಆಗ್ತಾ ಇದೆ. ತನ್ನ ಸೌಂದರ್ಯ ಕಡಿಮೆ ಇದೆ ಅಂತ ಹೇಳುವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡದ್ದು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ. ತಾನು ತೆಳ್ಳಗಿದ್ದೇನಂತ ಯಾರೋ ಕಮೆಂಟ್ ಕೊಟ್ಟರು ಅಂತ ಆತ್ಮಹತ್ಯೆ ಮಾಡಿಕೊಂಡದ್ದು. ಅಂದರೆ ಒಟ್ಟು ಸೌಂದರ್ಯದ ಪರಿಕಲ್ಪನೆ ಬದಲಾಗಬೇಕು, ಮನಸ್ಸು ಕೂಡ ಆ ಸೌಂದರ್ಯ

0: ಧೈರ್ಯದ ಒಂದು ಪ್ರಮುಖ ಭಾಗ ಅಂತ ನಮಗೆ ಗೊತ್ತಾಗಬೇಕು. ಆದ ಕಾರಣ ಧೀಧೈರ್ಯಾತ್ಮಾದಿ ವಿಜ್ಞಾನಂ ಮನೋದೋಷ ಔಷಧಂ ಪರಂ ಅಂತ ಆಯುರ್ವೇದದ ಅಷ್ಟಾಂಗದಲ್ಲಿ ಸ್ಪಷ್ಟ ಉಲ್ಲೇಖ ಏನಂತ ಹೇಳಿದರೆ, ಈ ಆತ್ಮಾದಿ ವಿಜ್ಞಾನ ಆಯುರ್ವೇದದ ವೈಶಿಷ್ಟ್ಯವೇ ಅದು. ಅದು ಕಣ್ಣಿಗೆ ಕಾಣದ ಈ ದೇವರು, ಆತ್ಮ, ಜೀವಾತ್ಮ, ಈ ಎಲ್ಲ ದ್ರವ್ಯಗಳಿಗೂ ಪ್ರಾಮುಖ್ಯತೆ ಕೊಟ್ಟು ವ್ಯವಹರಿಸ್ತದೆ. ಆದ ಕಾರಣ ಸಹಜವಾದ ನಿಜವಾದ ಒತ್ತಡ ನಿವಾರಣೆಗಿರುವ ಫೌಂಡೇಶನ್ ಏನಂತ ಹೇಳಿದರೆ ದಿ ಧೈರ್ಯ ಆತ್ಮಾದಿ ವಿಜ್ಞಾನಂ. ದಿ ಅಂತ ಹೇಳಿದರೆ ಅದನ್ನು ಕೂಡ ಬಹಳ ಪ್ರತ್ಯೇಕವಾಗಿ ಅದ್ಭುತವಾದ ಮನೋವಿಜ್ಞಾನ ಇದೆ ಆಯುರ್ವೇದದಲ್ಲಿ ಹೇಳಿದ್ದು. ದಿ ಅಂತ ಹೇಳಿದರೆ ಹಿತಾಹಿತ ವಿಭಾಗ ಕಾರ್ಯ ಅಂತ, ಹಿತ ಮತ್ತು ಅಹಿತವನ್ನು ವಿಭಜಿಸಿ ನೋಡುವಂಥ ಮನಸ್ಸಿನ ಒಂದು ವಿಭಾಗ, ಅದಕ್ಕೆ ದಿ. ಧೃತಿ ಅಂತ ಹೇಳಿದರೆ ಹಿತವಾದುದನ್ನು ಮಾತ್ರ ಮಾಡುವಂತಹ ಒಂದು ಸುಸ್ಥಿರತೆಯ ಗುಣ ಮನಸ್ಸಿನದ್ದು, ಅದಕ್ಕೆ ಧೃತಿ. ಅದು ಎರಡು ಸೇರಿಕೊಂಡು ಆತ್ಮಾದಿ ವಿಜ್ಞಾನ. ಭಗವದ್ಗೀತೆ ಇಂಥ ಆಯಾಯ ಯಾರ್ಯಾವ ಧರ್ಮಗ್ರಂಥಗಳು ಉಲ್ಲೇಖ ಮಾಡಿದೆ ಅದರಲ್ಲಿ ಹೇಳಲಾದ ಮನಸ್ಸಿಗೆ ಮತ್ತು ಅವ್ಯಕ್ತಕ್ಕೆ ಸಂಬಂಧಿತ ವಿಚಾರಗಳ ಅನುಸಂಧಾನ ಮಾಡುವುದರಿಂದ ಅದು ಮನಸ್ಸಿಗೊಂದು ಟಾನಿಕ್ ಇದ್ದಾಗೆ. ಯಾವ ಕೌನ್ಸೆಲಿಂಗು ಬೇಡ. ನೀವು ಆತ್ಮಾದಿ ವಿಜ್ಞಾನಕ್ಕೆ ಮನಸ್ಸು ತೊಡಗಿದರೆ ಆಗ ಯಾವ ಕೌನ್ಸೆಲಿಂಗು ಬೇಕಾಗುವುದಿಲ್ಲ. ನಾನು ಎಷ್ಟೋ ಜನ ರೋಗಿಗಳಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೇನೆ. ಮೊನ್ನೊಬ್ಬ ರೋಗಿ ಬಂದಿದ್ದ, ಅವನಿಗೆ ಅವನ ಪ್ರೇಯಸಿ ಅವನಿಗೆ ಕೈಕೊಟ್ಟ ಕಾರಣ ಅವನಿಗೆ ಮನಸ್ಸು ಚಿಂತೆಗೆ ಒಳಗಾದದ್ದು ಅಂತ ಹೇಳಿದ. ನಾನು ಕೂಡಲೇ ಅವನಿಗೆ 10 ನಿಮಿಷದಲ್ಲಿ ಅವನು ಯಾವುದೋ ಔಷಧಗಳೆಲ್ಲ ಬಳಸ್ತಾ ಇದ್ದ ಒತ್ತಡಕ್ಕೆ ಅಂತೇಳಿ, ಅದು ಎಲ್ಲ ಯಾವ ಔಷಧಗಳು ಈಗ ಇಲ್ಲ. ಅವನಿಗೆ ಕೊಟ್ಟದ್ದಂದರೆ ಆತ್ಮಾದಿ ವಿಜ್ಞಾನ. ಅವನಿಗೆ ಆಶ್ಚರ್ಯ ಆಯಿತು ಅಂದರೆ ಇಷ್ಟವರೆಗೆ ಯಾರೂ ತನಗೆ ಈ ವಿಚಾರ ಹೇಳಲಿಲ್ಲ ಅಂತ. ಅವನಿಗೆ ನಾನು ಹೇಳಿದ್ದು ರಾಮಕೃಷ್ಣ ವಚನ ವೇದ ಓದಲಿಕ್ಕೆ. ಓದಿ 2 ದಿನದಲ್ಲಿ ಫೋನ್ ಮಾಡಿದ, ನಾನು ನನ್ನ ಮನಸ್ಸಿನ ಒತ್ತಡದಿಂದ ಕಳೆದುಕೊಂಡಿದ್ದೇನೆ. ಈ ರೀತಿ ಮನಸ್ಸಿನ ಒತ್ತಡ ಸೌಂದರ್ಯದ ನಾಶಕ್ಕೆ ಕಾರಣ, ಆರೋಗ್ಯದ ನಾಶಕ್ಕೆ ಕಾರಣ. ಜೊತೆಗೆ ಮನಸ್ಸಿನ ಒತ್ತಡವನ್ನು ಕಳೆದುಕೊಳ್ಳುವಂಥ ಮೂಲಭೂತವಾದ ಒಂದು ಬೀಗದಕ್ಕಿ ಯಾವುದು ಎನ್ನುವ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳಬೇಕಾದ ಅಗತ್ಯ ಇದೆ.
1: ಆಹಾರ ವಿಹಾರವನ್ನು ಒಳಗೊಂಡ ಹಾಗೆ ನಮ್ಮ ದಿನಚರಿ ಹೇಗಿರಬೇಕು ಸೌಂದರ್ಯ ವರ್ಧಿಸುವುದಕ್ಕೆ, ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ?
0: ಖಂಡಿತವಾಗಿ. ಈಗ ನಾವು ಆಯುರ್ವೇದದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ದಿನಚರಿಯಲ್ಲಿ ಹೇಳಿದ್ದಾರೆ, ನಾವದನ್ನು ವರ್ಷಕ್ಕೊಮ್ಮೆ ಮಾಡ್ತೇವೆ, ನರಕ ಚತುರ್ದಶಿಯ ದಿವಸ ಅಭ್ಯಂಗ. ಅಭ್ಯಂಗ ಮಾಚರೇತ್ ನಿತ್ಯಂ. ಆಯುರ್ವೇದ ದಿನಚರಿ ಅಂದರೆ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡುವಂಥದ್ದನ್ನು, ಅಭ್ಯಂಗವನ್ನು ಮಾಡುವಂಥದ್ದನ್ನು ಆಚರೇತ್ ಅಂದರೆ ಕಟ್ಟಾಜ್ಞೆ. ಆಚರೇತ್ ಅಂದರೆ ಸಂಸ್ಕೃತದಲ್ಲಿ ಆಚರಿಸಬಹುದು ಅಂತಲ್ಲ, ಆಚರಿಸತಕ್ಕದ್ದು ಅಂತ ಆಜ್ಞೆ. ನಿತ್ಯಂ ಪ್ರತಿನಿತ್ಯ. ನಾವು ಎಷ್ಟು ಜನ, ಇದೊಂದು ಸರಳ ವಿಷಯ ನೋಡಿ, ಅದರಲ್ಲೂ ಕೂಡ ಶಿರ ಶ್ರವಣ ಪಾದೇಶು, ಕಿವಿ ತಲೆ ಮತ್ತು ಪಾದದ ಭಾಗದಲ್ಲಿ ವಿಶೇಷವಾಗಿ ಶೀಲಯೇತ್, ಅದನ್ನು ಚೆನ್ನಾಗಿ ಉಜ್ಜಬೇಕು, ಮಸಾಜ್ ಮಾಡಬೇಕು ಅಂತ ಹೇಳುವುದನ್ನು ಹೇಳಿದ್ದಾರೆ. ಈಗ ವಿಜ್ಞಾನಿಗಳು ಹೇಳಿದ ಮೇಲೆ ಕಿವಿಯ ಕೆಳಗಿನ ಭಾಗವನ್ನು ಹೀಗೆ ಹಿಡಿದು ಜಗ್ಗುವುದರಿಂದ, ಅಲ್ಲಿ ಮಸಾಜ್ ಮಾಡುವುದರಿಂದ ಮೆದುಳಿನ ಹಿಪೋಕ್ಯಾಂಪಸ್ ಎನ್ನುವಂಥದ್ದು ಉತ್ತೇಜಿತವಾಗಿ ಅವನ ಬುದ್ಧಿಶಕ್ತಿ, ಸ್ಮರಣ ಶಕ್ತಿ, ಕಲಿವಿಕೆ ಶಕ್ತಿ ಹೆಚ್ಚಾಗ್ತದೆ. ಆದ ಕಾರಣ ಹಿಂದಿನ ಕಾಲದಲ್ಲಿ ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಈ ಬಸ್ಕಿ ತೆಗೆಯುವುದಕ್ಕೆ ಹೇಳ್ತಿದ್ರು ಎನ್ನುವ ವಿಚಾರವನ್ನು ಈಗ ಅದು ಬಹಳ ಸಕಾರಣ ಅಂದರೆ ತಾರ್ಕಿಕ ವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳಿ ಆಗಿದೆ ಆಯುರ್ವೇದದಲ್ಲಿ. ಹೇಗೆಂತ ಹೇಳಿದರೆ ಶಿರಶ್ರವಣ ಪಾದೇಶು, ನಾವು ಅಟ್ಲೀಸ್ಟ್ ಕೊನೆಗೆ ಇಡೀ ಶರೀರಕ್ಕೆ ಎಣ್ಣೆ ಹಚ್ಚುವುದಾಗದಿದ್ದರೂ ದಿನನಿತ್ಯ ಕಿವಿಯ ಕೆಳಭಾಗ, ತಲೆ, ನೆತ್ತಿಗೆ. ಈಗ ಎಷ್ಟೋ ಈಗಿನ ಪರಿಸ್ಥಿತಿ, ಜೀವನ ಶೈಲಿ ಹೇಗಾಗಿದೆ ಅಂತ ಹೇಳಿದರೆ ತಲೆಗೆ ಎಣ್ಣೆ ಹಾಕುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ ಅನ್ನೋ ಹಾಗೆ ಆಗಿದೆ. ಶಿರ ಅಭ್ಯಂಗ. ಆದ ಕಾರಣ ಅಭ್ಯಂಗ ಮಾತರ ಇದ್ದಿತ್ಯಂ. ನೋಡಿ, ಈ ರೀತಿಯ ದಿನಚರ್ಯ, ವ್ಯಾಯಾಮ. ವ್ಯಾಯಾಮ ಅಂತ ಹೇಳಿದರೆ ಏನು, ನಾವು ಕೋಣೆಯೊಳಗೆ ವ್ಯಾಯಾಮ ಮಾಡಬೇಕು ಅಂತಿಲ್ಲ. ಶರೀರಕ್ಕೆ ಆಯಾಸ ಉಂಟಾಗುವಂಥ ಕೆಲಸ ವ್ಯಾಯಾಮ. ಹೀಗೆ ಜನರ ಮನಸ್ಥಿತಿ ಏನು ಅಂತ ಹೇಳಿದರೆ ವ್ಯಾಯಾಮ ಆಯಾಸ ಆಗದ ಹಾಗೆ ವ್ಯಾಯಾಮ ಆಗಬೇಕೆನ್ನುವಂಥ ತೊಂಡು. ಆಯಾಸ ಆಗದೇ ಇದ್ದರೆ ಅದು ವ್ಯಾಯಾಮ ಆಗುವುದೇಗೆ? ಆದ ಕಾರಣ ವ್ಯಾಯಾಮ, ಅಭ್ಯಂಗ. ಇನ್ನು ನಾವು ವಿಶೇಷವಾದ ಚಿಕಿತ್ಸಾ ವಿಧಾನಕ್ಕೆ ಬಂದರೆ ಬಸ್ತಿರಿ ವಿರೇಕ ವಮನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಈ ಪಂಚಕರ್ಮ ವಿಧಾನಗಳು ಅಂತ ವಿಶಿಷ್ಟ ಇದೆ. ಅಂದರೆ ಇದೊಂದು ಕ್ಲೀನಿಂಗ್ ಪ್ರೊಸೆಸ್. ಶರೀರದ ಯಾವ ಒಂದು ಟಾಕ್ಸಿನ್ಸು, ಶರೀರದ ಸೌಂದರ್ಯವನ್ನು, ಆರೋಗ್ಯವನ್ನು ಹಾಳು ಮಾಡುವಂಥ ಟಾಕ್ಸಿನ್ಸ್ ಇದೆ, ಅದನ್ನು ನಾವು ತೊಳೆದು ಬಿಡುವಂತಹ ಒಂದು ಪ್ರಕ್ರಿಯೆಗಳು. ಬಸ್ತಿರ್ ವಿರೇಕೋ ವಮನಂ ಅಂದರೆ ಈ ಯಾವುದು ವಾತದೋಷ ಅಂತ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಗಂಟು ನೋವು ಈ ಥರದ ಇತ್ಯಾದಿಗಳು ಉದಾಹರಣೆ ಹೇಳಿದರೆ ಅಂಥದ್ದಕ್ಕೆ ಬಸ್ತಿಕರ್ಮ ಅಂತ ಇದೆ ಆಯುರ್ವೇದದಲ್ಲಿ. ವಿರೇಕ ಪಿತ್ತ ದೋಷದಿಂದ ಉಂಟಾದಂಥ ವಿಕಾರಗಳಿಗೆ ವಿರೇಚನ ಅಂತ ಒಂದು ಅದ್ಭುತವಾದ ಒಂದು ಚಿಕಿತ್ಸಾ ಕ್ರಮ ಇದೆ. ವಮನ ಬಸ್ತಿರಿ ವಮನ ಕಫದ ತೊಂದರೆಯಿಂದ ಉಂಟಾದ ರೋಗಗಳಲ್ಲಿ ಇದು ಮೂರು ಇರುವಾಗ ಯಾಕೆ ಭಯ ಅಂತ ಹೇಳ್ತಾರೆ. ಇನ್ನು ತಥಾ ತೈಲಂ ಘೃತಂ ಮಧು. ತೈಲ, ಎಣ್ಣೆ, ತುಪ್ಪ ಮತ್ತು ಜೇನು ಇದು ಮೂರು. ಎಣ್ಣೆ ಯಾವುದಂದರೆ ವಾತದಂತಹ ದೋಷಗಳಿಂದ ಉಂಟಾದ ಕಾಯಿಲೆಗಳಿಗೆ, ಮತ್ತು ಘೃತ ತುಪ್ಪ ಪಿತ್ತದಿಂದ ಉಂಟಾದ ಕಾಯಿಲೆಗಳಿಗೆ, ಮಧು ಜೇನು ಕಫದಿಂದ ಉಂಟಾದ. ಇದು ಆರು ಸಂಗತಿ ಇರುವಾಗ ಭಯ ಯಾಕೆ?

0: ಯಾಕೆ ಅಂತ. ಸೌಂದರ್ಯದ ವಿಷಯ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು. ಅಂದ ಕಾರಣ ಸರಳವಾಗಿ ಹೇಳಿದ್ದಾರೆ, ವಿಷಯ ಏನಂದರೆ ನಮ್ಮಲ್ಲಿ ಅದರ ಸಾತತ್ಯತೆ ಇಲ್ಲ. ಈಗ ಅಭ್ಯಂಗ ಒಂದು ಹೇಳಿದೆ, ಸಿಂಪಲ್ ಸರಳವಾಗಿ, ಅದರ ಸಾತತ್ಯತೆ ಇಲ್ಲ, ನಿರಂತರತೆ ಇಲ್ಲ.
1: ಹೌದು,
0: ಆದ ಕಾರಣ ಇಂಥ ಸರಳ ಸರಳ ವಿಷಯಗಳನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಆಯುಷ್ಯ ಹೆಚ್ಚಾಗ್ಬೋದು, ಸೌಂದರ್ಯ ಹೆಚ್ಚಾಗ್ಬೋದು, ಆರೋಗ್ಯ ಹೆಚ್ಚಾಗ್ಬೋದು. ಆದರೆ ಸ್ಥಿರತೆ, ನಾನೀಗಾಗಲೇ ಹೇಳಿದಲ್ಲ, ಮನಸ್ಸಿನ ಧೃತಿ, ಮತ್ತು ಫಸ್ಟ್ ಇದ್ದು ದಿ ಯಾವುದು ಹಿತ ಅಹಿತ, ಇದರ ವಿಭಾಗ. ಇವತ್ತು ನಾವೇನಂತ ಹೇಳಿದರೆ, ಈಗ ಜಾಗರಣೆ ಮಾಡಬಾರ್ದು ಅಂತ, ರಾತ್ರಿ ನಿದ್ದೆ ಕೆಡಬಾರ್ದು ಅಂತ ನಾವು ಈಗ ಎಷ್ಟೊತ್ತಿಗೆ ಮಲಗ್ತೇವೆ? ಎಲ್ಲ ಟಿವಿಯ ಎಲ್ಲ ದೂರದರ್ಶನ ಎಲ್ಲ ಕಾರ್ಯಕ್ರಮಗಳು ಮುಗಿದು ನಾವು ಮತ್ತೆ ಎಷ್ಟು ಹೊತ್ತಿಗೆ ನಾವು ನಿದ್ದೆ ಮಾಡ್ತೇವೆ ಎನ್ನುವಂಥದ್ದು ಅದು ಮತ್ತಿನ ವಿಷಯ. ಈ ರೀತಿ ನಾವು ನಮ್ಮ ದಿನಚರಿಯಲ್ಲಿಯೇ ಎಡವಿ ಬಿದ್ದಿದ್ದೇವೆ. ಆದ ಕಾರಣ ಆಗ ಸಹಜವಾಗಿ ಮುಖ ಡಲ್ಲ,
1: ನೋಡಿ
0: ಸಣ್ಣ ವಿದ್ಯಾರ್ಥಿಗಳು ಕೂಡ ವಯಸ್ಸಾದವರಾಗಿ ಕಾಣ್ತಾ ಇದ್ದಾರೆ. ಮತ್ತು ಮೊಬೈಲಿನ ಬಳಕೆ ಈ ರೀತಿ, ಇದನ್ನು ಬಹಳ ಮಿತವಾಗಿ ಮತ್ತು ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಬಳಕೆ ಮಾಡಿದರೆ ಅದೊಂದು ವ್ಯಸನ ಆಗದಾಗೆ, ಯಾವುದೇ ಒಂದು ಸಂಗತಿ ಅದು ವ್ಯಸನ ಆಗದಾಗೆ ಜಾಗರೂಕತೆ ಮಾಡಿಕೊಂಡ್ರೆ ನಮ್ಮ ಆಹಾರ, ಮನಸ್ಸು ಮತ್ತು ವ್ಯಕ್ತಿತ್ವ ಇದರ ಕುರಿತು ಕಾಳಜಿ ಇಟ್ಟುಕೊಂಡ್ರೆ ಖಂಡಿತವಾಗಿ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು.
1: ಬಹಳ ಸಂತೋಷ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ. ಸೌಂದರ್ಯ ವರ್ಧಕಗಳು ಎನ್ನುವಂಥದ್ದು ಅಂಗಡಿಯಲ್ಲಿ ಮಾರಾಟಕ್ಕೆ ಇರುವಂತಹ ವಸ್ತು ಅಲ್ಲ, ಅದು ಮನೆಯಲ್ಲೇ ಇದೆ, ನಮ್ಮಲ್ಲೇ ಇದೆ. ಇದನ್ನು ಅವರು ಕಂಡುಕೊಂಡು ನಾವು ಆಚರಿಸಬೇಕು, ಅದು ದಿನಚರಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿ. ತುಂಬ ಸಂತೋಷ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ.
0: ನಮಸ್ತೆ.
2: ಇದುವರೆಗೆ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ.

ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ ಮಂಜುನಾಥ್ ಕೆ ಮರಾಠೆ ಮತ್ತು ಸಂಗಡಿಗರಿಂದ ಸಂಗ್ಯಾ ಬಾಳೆಯ ಹಾಡುಗಳನ್ನು ಕೇಳಿ.

0: ಕೆಳಗರೆ ಇದುವರೆಗೆ ಮಂಜುನಾಥ್ ಕೆ ಮರಾಠೆ ಮತ್ತು ಸಂಗಡಿಗರಿಂದ ಸಂಗ್ಯಾ ಬಾಳ್ಯ ಹಾಡುಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
2: 2253 45
1: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ. ಈಗ ಸಮಯ 7:35 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತಾಸ್ತ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ಧದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ

ಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ

0: ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ದತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ದವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ದಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ

0: ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ ಎರಡನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ. ಈಗ ಕೇಳಿ ಸಣ್ಣ ಕಥೆ, ಬತ್ತಿ ಉರಿದು ಹೋದ ಮೇಲೆ. ಪಾರ್ವತಿ ಪಿಟಗಿ ಅವರಿಂದ.
2: ಆ ಮಲ್ಲಳ್ಳಿಯ ಈಶ್ವರ ದೇವರ ಗುಡಿಯ ಮುಂದಿನ ಬಯಲಿನಲ್ಲಿ ಜನರ ಜಾತ್ರೆಯೇ ನೆರೆದಿತ್ತು. ಬಂದವರು ಕುಳಿತುಕೊಳ್ಳುವುದು, ಕುಳಿತವರು ಸಾಕಾಗಿ ಎದ್ದು ಹೋಗುವುದು, ಹತ್ತಿರದ ಪಾನ್ ಶಾಪ್ಗೆ ಹೋಗಿ ಬರುವುದು ಎಂದೆಲ್ಲ ಮಾಡುತ್ತಿದ್ದರು. ಇನ್ನ ಯಾವಾಗ ಬರ್ತಾನ್ರೇಪ ಆ ಮಾರಾಯ, ಕುಂತ ಕುಂತ ನಿದ್ದಿ ಬರಾಕತ್ತದ. ಸುಳ್ಳು ಹೇಳಿರೋ ಕರೆ ಹೇಳಿರೋ ಯಾರಿಗೆ ಗೊತ್ತು, ನಾವು ಹಂಗೆ ಹುಚ್ಚರ್ಗತೆ ಬಂದು ಕುಂತೀವಿ ಎಂಬ ಅಸಮಾಧಾನದ ಧ್ವನಿಗಳು ಹೊರಬಿದ್ದವು. ತಡಕೋರಿ ಒಂದಿಟು, ನಿಮ್ಗ್ಯಾಕೆ ಸುಳ್ಳು ಹೇಳ್ತಾರ ಸಾಹೇಬ್ರು? ನಿಮ್ಮ ಸಂಬಂಧನ ನಿಮ್ಮ ಕೆಲಸಕ್ಕ ಬರಾಕತ್ತಾರ, ತಿಳಿತಿಲ್ಲೋ ಅವರಿಗೆ ನಿಮ್ದೊಂದ ಕೆಲಸ, ಅವರಿಗೆ ಎಷ್ಟು ಕೆಲಸ ಅಂತ ನಿಮಗೇನು ಗೊತ್ತೈತಿ ಎಂದೆಲ್ಲ ಪಕ್ಷದ ಕಾರ್ಯಕರ್ತ ಸಮಜಾಯಿಸಿದ. ದಾರಿ ಹೋಗೋರು, ಇದೇನ್ರಿ ಇಲ್ಲಿ ಹಿಂಗ್ಯಾಕ್ ಮಂದಿ ಕೂಡೈತಿ? MLA ಸಾಹೇಬ್ರು ಬರ್ತಾರಂತ, ವಿಧವಾ ವೇತನ, ವಯಸ್ಸಾದವರಿಗೆ ಪೆನ್ಷನ್ ಅಂತೆಲ್ಲ ಬರ್ತಾವಲ್ಲ, ಆ ರೊಕ್ಕ ಬರೋದು ನಿಂತೈತೆಂತ. ಅದರ ಸಂಬಂಧ MLA ಸಾಹೇಬ್ರು ಇಲ್ಲಿಗೆ ಬಂದು ಮಾತಾಡೋರು ಅದಾರಂತ. ಹ್ಮ್ ಹೌದಳ, ಗೊತ್ತಾತು. ಎಲೆಕ್ಷನ್ ಬಂತಲ್ಲ, ಮಂದಿನ ಹೆಂಗ್ ಕೂಡಿಸುದು, ಹಿಂಗ ಏನಾರ ನಾಟಕ ಮಾಡಿ ಕೂಡಿಸ್ತಾರ ಮಂದಿ, ಹಂಗ ಬಾ ಅಂದ್ರ ಬಂದಿತೇನ? ಹೋಗೋ ಮಾರಾಯ, ಅದಕ್ಕ ಇಷ್ಟ ಮಂದಿ ಕೂಡೈತೇನ ಎಂದೆಲ್ಲ ಮಾತನಾಡಿಕೊಳ್ಳತೊಡಗಿದರು. ಈಶ್ವರ ದೇವರ ಗುಡಿಯ ಬಯಲಿನಲ್ಲಿ ಹುಟ್ಟಿಕೊಂಡ ವಿಷಯ ಯಶಸ್ವಿನಿ ಎಂಬ ಸ್ವಸಹಾಯ ಸಂಘದಲ್ಲಿಯೂ ಹರಿದಾಡತೊಡಗಿತು. ಸವಿತಾ ಆ ಸಂಘದ ಅಧ್ಯಕ್ಷಳಾಗಿದ್ದಳು. ಆಕೆ ಗುಡಿಗೆ ಪೆನ್ಷನ್ ಬಂದ ಆದ ಮಂದಿನ ಕರೆದಾರಂತಲ್ಲ ಎಂದಳು ವಿಮಲಾ. ಅಯ್ಯೋ ಆ ಸುದ್ದಿ ಏನ್ ಕೇಳ್ತೀರಿ, ಅವರೆಲ್ಲ ಸುಮ್ಮನ ಕರೀತಾರ ಬಿಡ್ರಿ. ವಯಸ್ಸಾದ ನಮ್ಮ ಅವ್ವನ ಪೆನ್ಷನ್ಕ ಸಾಕಷ್ಟು ಒಡೆಯಾಡಿದ್ನಿ. ಆ ಮಲ್ಲೇಶಿ ಅದಾನಲ್ಲ 2-3 ಸಾವಿರ ನುಂಗಿ ನೀರು ಕುಡದ, ಕಡೀಕ ಕೇಳಿ ಕೇಳಿ ನನಗ ನಾಚಿಗೆ ಬಂದ ಕೈ ಬಿಟ್ಟು ಬಿಟ್ಟೇನಿ ಎಂದಳು ಅಂಗನವಾಡಿಯ ಅನಿತಾ. ಹಂಗೇನಿಲ್ಲ, ತಲಾಟಿ ಕಡೆ ಹೋಗಿ ಅವರಿಗೆ ಒಂದಿಟ್ಟು ಹೇಳ್ಕೊಂಡ ಮಾಡಾಕ್ ಬರ್ತೈತಿ, ನೀವ್ಯಾಕೆ ಅವರಿಗೆ ಇವರಿಗೆ ರೊಕ್ಕ ಕೊಡಬೇಕು ಎಂದಿದ್ದಕ್ಕ, ಹೌದಳ ಅದೆಲ್ಲ ವಸೀಲಿ ಇದ್ದಾರಿಗೆ ಅಷ್ಟ, ನನಗ ಗೊತ್ತಿಲ್ಲನ ಎಂದು ಹತಾಶೆಯ ಧ್ವನಿಯಲ್ಲಿ ಕೂಗಿದಳು ವಿಮಲ. ಶಿಲ್ಪಾ, ಹೊಸದಾಗಿ ಪೆನ್ಷನ್ ಮಾಡಿಕೊಳ್ಳುವಾರ್ದು ಬೀಳ್ರಿ, ಈಗ ವರ್ಷಾನುಗಟ್ಲೆ ಪೆನ್ಷನ್ ತಗೊಂಡಾರ, ಪೆನ್ಷನ್ ಸಹಿತ ಬಂದಾಗ್ಯಾವು ಎಂದಳು. ಹಿಂಗ್ ಪೆನ್ಷನ್ ಕಟ್ ಆಗಿದ್ದು ಮತ್ ಮಂಜೂರು ಮಾಡ್ಸಾಕಂತ ಈಗ ಗುಡಿಯಾಗ MLA ಬರಾಮದಾನಂತ, ಅವ ಬಂದ್ರ ಏನ್ ಮಾಡ್ಯಾನು? ಹ್ಞೂ ಹಂಗ್ಯಾಕಾಗೈತಿ ಗೊತ್ತೈತೇನ, ಇದ್ದಾರು ಇಲ್ದಾರು ಕೂಡೆ ಪೆನ್ಷನ್ ತಗೋಕತ್ರ ಸರ್ಕಾರ ಆದ್ರೂ ಎಷ್ಟಂತ ಕೊಡಬೇಕು, ಅದಕ್ಕ ಅನರ್ಹ ಮಂದಿ ಪೆನ್ಷನ್ ಕಟ್ ಮಾಡ್ರಿ ಅಂದ್ರ ಈ ಶಾನೆ ತಲಾಟಿ ಅರ್ಹ ಇದ್ದಾರ್ದ ಕಟ್ ಮಾಡಿಕೊಂತಾನ. ಏ ಹೌದ್ ತಡೀರಿ, ಹಂಗ ಪೆನ್ಷನ್ ಕಟ್ ಆದ ಮುದುಕಿ ಇಲ್ಲೇ ಅದಾಳ, ಕರ್ಕೊಂಡ್ ಬರ್ತೀನಿ ಎಂದ ಪ್ರೇಮ ಅಲ್ಲಿಂದ ಎದ್ದು ಹೋದವಳು. ಮರಳಿ ಮುದುಕಿ ತುಳಸವನನ್ನು ಕರೆದುಕೊಂಡು ಬಂದಳು. ಕೇಳ್ರಿ ಈಕೆನ, ನಾ ಸುಳ್ಳು ಹೇಳ್ಯಾರ ಎಂದಳು. ಯಾಕ ತುಳಸವ್ವ, ಗುಡಿ ಮುಂದೆ ನಿನ್ನಂತಾರು ಪೆನ್ಷನ್ ಸಂಬಂಧ ಹೋಗ್ಯಾರಂತಲ್ಲ, ನೀ ಯಾಕೆ ಹೋಗಿಲ್ಲ ಎಂದು ಕೇಳೋದಷ್ಟೇ ತಡ. ತುಳಸವ್ವ ಗೊಳೋ ಎನ್ನುತ್ತ, ಯವ್ವ ನೀವು ಸುಳ್ಳು ಹೇಳಿರು ಕೇಳ್ತೀರಿ, ಕರೆ ಹೇಳಿರು ಕೇಳ್ತೀರಿ, ಸನೇಕ್ ಸನೇಕ್ ಒಂದು ವರ್ಷ ಆತು ರೊಕ್ಕ ಬರೋದು ನಿಂತು, ಅದ ರೊಕ್ಕದಾಗ 2 ಹೊತ್ತು ಅನ್ನ ಊಟ ಮಾಡ್ತಿದ್ನಿ, ಈಗ ಅದು ಬಂದಾಗಿ ತುತ್ತು ಕೂಳಿಗೂ ಗತಿ ಇಲ್ದಂಗಾತು, ದುಡಿಬೇಕಂದ್ರ ಮೈಯಾಗ ಶಕ್ತಿ ಇಲ್ಲ, ನೀಗಿದ್ದ ಕೆಲಸ ಮಾಡಿ ಅಲ್ಲೇಟ್ ಇಲ್ಲೇಟ್ ಬೇಡಿ ಉಂತೀನಿ ದುಃಖ ತೋಡಿಕೊಂಡಳು. ನೋಡ್ರಿ ಇಂಥ ಮುದುಕರ್ ಪೆನ್ಷನ್ ಕಟ್ ಮಾಡ್ಯಾರ ಅಂದ್ರ ಅವ್ರ ಹೊಟ್ಟಿಗೇನು ಶಗನ ತಿಂತಾರ? ಪ್ರೇಮ ಅನುಕಂಪ ತೋರಿದಾಗ ತುಳಸವ್ವ, ಅವ್ರ್ಯಾಕೆ ಶಗನ ತಿಂತಾರ ತಂಗಿ, ನಮ್ಮಂತರಿಗೆ ತಿನ್ನಿಸ್ತಾರ. ಆ ಬಿಕನೇಶ್ ಭಾವ 10 ಸಲ ಆ ಕಾಗದ ಫೋಟೋ ಜೆರಾಕ್ಸ್ ಇಸ್ಕೊಂಡ, ನಾ ಕೇಳಿ ಕೇಳಿದಂಗ ಇಂದ ಬಾ ನಾಳೆ ಬಾ ಅಂದ.

ನಾನು ಬಿಡಲೇ ಇಲ್ಲ. ಅದ್ರ ಕಡೀಕ ನಾ ಅದರ ಆಸೆನ ಬಿಟ್ಟು ಬಿಟ್ಟೇನಿ. ಹೀಗಾಗಿ ನಾ ಈಗ ಎಲ್ಲಿನೂ ಹೋಗುದಿಲ್ಲ. ಅವಳ ಮಾತು ಮಹಿಳಾ ಮಂಡಳದಲ್ಲಿ ಮರುಕ ಹುಟ್ಟಿಸಿತು. ಸವಿತಾ ಅದೇ ಗುಂಗಿನಲ್ಲಿ ಇರುವಾಗಲೇ ಆಕೆಯ ಮನೆಯ ಕೆಲಸದ ಆಳು ಕರೆಯವ ಕನಿಸಿಕೊಂಡಳು. ಕರೆಯವನ ಗಂಡ 2 ವರ್ಷಗಳ ಹಿಂದೆಯೇ ತೀರಿ ಹೋಗಿದ್ದ. ಇನ್ನು ಮಕ್ಕಳಂತೂ ಇರಲಿಲ್ಲ. ಗುಡಿಸಲು ವಾಸಿ ಕರೆಯವ್ವ ತನ್ನ ಹೊಟ್ಟೆಪಾಡಿಗಾಗಿ 16 ಮನೆಯ ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು ಮಾಡುತ್ತಿದ್ದಳು. ಹೀಗೆ ಪಾತ್ರೆ ತೊಳೆಯುವ ಮನೆಗಳಲ್ಲಿ ಸವಿತಾಳ ಮನೆಯೂ ಒಂದು. ಸವಿತಾಳಿಗೆ ಕರಿಯವ್ವ ಎಲ್ಲ ದೃಷ್ಟಿಯಿಂದಲೂ ಪೆನ್ಷನ್ಗೆ ಯೋಗ್ಯಳು ಎನ್ನಿಸಿ, ಹೌದು ಅಂದಂಗ ನಿನಗ ಸಾಕಷ್ಟು ವಯಸ್ಸಾದು, ಮುದುಕರಿಗೆ ಸರ್ಕಾರ ಕೊಡು ಪೆನ್ಷನ್ ಮಾಡ್ಕೊಂಡಿಲ್ಲನ, ಹೋಗ್ಲಿ ನಿನ್ ಗಂಡ ಸತ್ತಾನ, ವಿಧವಾ ವೇತನ ಆದರೂ ನಿನಗೆ ಬರಬೇಕಲ್ಲ, ಅವು ಇರುವುದು ನಿನ್ನಂತರಿಗೆ ಅಲ್ಲೇನ ಎಂದು ಕೇಳಿದಳು. ಯವ್ವ ಯಾರು ಮಾಡಿಕೊಡ್ಬೇಕು, ಅದನ್ನು ಮಾಡಿಸ್ಕೋಬೇಕಂದ್ರ ರೊಕ್ಕ ಕೊಡ್ಬೇಕಂತ ಎನ್ನುತ್ತ ಕರೆಯುವ ತನ್ನ ಕೆಲಸಕ್ಕೆ ನಡೆದಳು. ಅವಳ ಅಮಾಯಕ ಉತ್ತರದಿಂದ ಸವಿತಾ ನಿಟ್ಟುರಿಸಿರು ಬಿಟ್ಟಳು. ಆ ಗ್ರಾಮದಲ್ಲಿ ಎಷ್ಟೋ ಅನರ್ಹ ಜನರು ವಿಧವಾ ವೇತನ ಮತ್ತು ವೃದ್ಧಾಪ್ಯ ವೇತನ ಮಾಡಿಸಿಕೊಂಡಿದ್ದು ಅವಳ ಸ್ಮೃತಿ ಪಟಲದ ಮೇಲೆ ಸುಳಿದಾಡತೊಡಗಿತು. ಮೇಲಿನ ಓನಿಯ ರಿಂದವ್ವ ಗಂಡ ಸತ್ತು ಮತ್ತೊಂದು ಮದುವೆ ಮಾಡಿಕೊಂಡರೂ ಈಗಿರುವ ಗಂಡ ಸಾಕಷ್ಟು ಸ್ಥಿತಿವಂತನಿದ್ದರೂ ವಿಧವಾ ವೇತನ ಮಾಡಿಸಿಕೊಂಡಿದ್ದಳು. ಈ ಹಿಂದೆ ಎಲ್ಲರ ಪೆನ್ಷನ್ಗಳು ರದ್ದಾಗಿ ಮತ್ತೆ ಮರಳಿ ಪೆನ್ಷನ್ಗಳನ್ನು ಪಡೆಯಲು ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ, ತಹಸೀಲ್ದಾರ್ ಕಚೇರಿ, ಟ್ರೆಜರಿ ಆಫೀಸು ಮುಂತಾದವುಗಳಿಗೆ ಅಲೆದಾಡುವಾಗ ಈಗಿನ ಗಂಡ ಕಟ್ಟಿರುವ ತಾಳಿ ಬಿಚ್ಚಿಟ್ಟು ಓಡಾಡಿ ಅವರಿವರ ಕೈ ಬೆಚ್ಚಗೆ ಮಾಡಿ ಮತ್ತೆ ವೇತನ ಪಡೆದಿದ್ದಳು. ಕಿರಾಣಿ ಅಂಗಡಿ ಗಣಪತಿ 2-3 ಮನೆ ಯಜಮಾನ, ಅವನೂ ಸಹ ಈ ವೃದ್ಧಾಪ್ಯ ವೇತನ ಪಡೆಯುತ್ತಿದ್ದ. ಹೋಗ್ಲಿ, ಇವ್ರ ಪೆನ್ಷನ್ ಆಗಲಿ ವಿಧವಾ ವೇತನವನ್ನಾಗಲಿ ತೆಗೆದುಕೊಳ್ಳಲು ಅನರ್ಹರು ಅಂದರೂ ಸಹ ಕೊನೆ ಪಕ್ಷ ಇವರೆಲ್ಲ ಜೀವಂತವಾದರೂ ಇದ್ದಾರೆ. ಆದರೆ ಕಟಕೋಳ ಭದ್ರಣ್ಣನ ತಾಯಿ ಸುನಂದ ಸತ್ತು ಹೋಗಿ ವರ್ಷವಾದರೂ ಮಗ ಭದ್ರಣ್ಣ ಮಾತ್ರ ಅವಳ ನಂತರ ಪಕ್ಕಾ ಹಕ್ಕುದಾರನೆಂಬಂತೆ ಅವಳ ಪೆನ್ಷನ್ ತಪ್ಪದೇ ಪಡೆಯುತ್ತಿದ್ದಾನೆ. ಭೂಪ ವಿಧವಾ ವೇತನವನ್ನಾಗಲಿ ವೃದ್ಧಾಪ್ಯ ವೇತನವನ್ನಾಗಲಿ ಪಡೆಯಲು ಸಂಪೂರ್ಣ ಅರ್ಹಳಾದ ಕರೆಯವನಿಗೆ ಯಾವುದಾದರೆಂದು ವೇತನ ಕೊಡಿಸಬಹುದೇನೋ ಎನ್ನಿಸಿ ಸವಿತಾ ಪ್ರಯತ್ನ ಮಾಡತೊಡಗಿದಳು. ಕರೆಯವನಿಗೆ ಸಾಕಷ್ಟು ವಯಸ್ಸಾಗಿತ್ತು. ಆದರೆ ಅದನ್ನು ಸಾಬೀತುಪಡಿಸಲು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಪ್ರಮಾಣ ಪತ್ರ ಬೇಕಾಯಿತು. ಕರೆಯವ್ವ ಆ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಬರಲು ಆಸ್ಪತ್ರೆಗೆ ಹೋದಳು. ಆಸ್ಪತ್ರೆ ಜನರಿಂದ ತುಂಬಿತ್ತು. ಅಲ್ಲಿ ಹೆಸರು ಬರೆದುಕೊಳ್ಳುತ್ತಿದ್ದ ಕಂಪೌಂಡರನಿಗೆ, ಯಪ್ಪ ಇದಕ್ಕೆ ಸಾಹೇಬ್ರ ಸಹಿ ಮಾಡಿಸಿಕೊಡ್ರಿ ಎಂದಳು ದೀನಳಾಗಿ. ಏ ಈಗ ಒಳಗೆ ಹೋದಿ ಅಂದ್ರೆ ಸಾಹೇಬ್ರ ಸಿಟ್ಟು ಕೇಳ್ತಾರ, ಕುಂಡ್ರ ಒಂದಿಟ್ಟು ಮಂದಿ ಕಡಿಮೆ ಆಗಲಿ ಎಂದ. ಕರೆಯೋ ಕುಳಿತೇ ಕುಳಿತಳು. ಜನರೇನು ಕಡಿಮೆ ಆಗುತ್ತಿಲ್ಲ. ಕೊನೆಗೆ ಸಾಹೇಬರು ಊಟಕ್ಕೆ ಹೋಗಿಬಿಟ್ಟರು. ಕರೆಯವ ಮತ್ತೆ ಕಂಪೌಂಡಿನ ಮುಂದೆ ನಿಂತು ಯಪ್ಪ ಎಂದಾಗಲಷ್ಟೇ ಅವಳ ನೆನಪಾಗಿ, ಸಾಹೇಬರು ಊಟಕ್ಕೆ ಹೋದ್ರು, ಇನ್ನು ಬರೋದು 4:00 ಅಂದ್ರೆ 5 ಆಕತಿ, ನೀ ಮನೆಗೆ ಹೋಗಿ ಊಟ ಮಾಡಿ ಮಕ್ಕೊಂಡು ಎದ್ದು ಬರೋಗು ಎಂದು ಬಿಟ್ಟ. ದೂರದ ಹಳ್ಳಿಯಿಂದ ನಡೆದುಕೊಂಡೇ ಬಂದಿದ್ದ ಮುದುಕಿ ಕರೆಯವ್ವನಿಗೆ ಮನೆಗೆ ಹೋಗಿ ಮತ್ತೆ ಮರಳಿ ಬರೋಳುದು ದುಸ್ಸಾಹಸದ ಮಾತಾಗಿತ್ತು. ನಿಟ್ಟಿಸಿರು ಹಾಕುತ್ತಲೇ ಅಲ್ಲೇ ದವಾಖಾನೆಯ ಮುಂದಿರುವ ಮರದ ನೆರಳಿನಡಿ ಕುಳಿತು ಬಿಟ್ಟಳು. ಹಾಗೆ ತಂಪಾದ ನೆರಳು ಮತ್ತು ಗಾಳಿಗೆ ಸ್ವಲ್ಪ ಜೋಂಪು ಬಂತು. ಸಮಯ 4 ಸಮೀಪಿಸಿತ್ತು. ಮುಂಜಾನೆಯೇ ಸವಿತಳ ಮನೆಯಲ್ಲಿ ಒಂದು ರೊಟ್ಟಿ ತಿಂದು ಬಂದಿದ್ದ ಕರಿಯವನ ಹೊಟ್ಟೆ ಈಗ ಚುರುಗುಟ್ಟ ತೊಡಗಿತು. ಆಸ್ಪತ್ರೆಯ ಒಳಗೆ ಹೋಗಿ ಕಣ್ಣಾಡಿಸಿದಳು. ಯಾರೂ ಇರಲಿಲ್ಲ. 10 ನಿಮಿಷದಲ್ಲಿ ಕಂಪೌಂಡರ್ ಕಾಣಿಸಿಕೊಂಡಾಗ ಅವಳು ಸ್ವಲ್ಪ ಚೇತರಿಸಿಕೊಂಡು ಮತ್ತೆ ಅವನ ಮುಂದೆ ಹೋದಾಗ ಅವನಲ್ಲಿ ಕನಿಕರ ಹುಟ್ಟಿ, ಈಗ ಸಾಹೇಬರು ಬಂದ ಕೂಡಲೇ ನಿನ್ನ ಒಳಗೆ ಬಿಡ್ತೀನಿ ಕುಂಡರೆ ಅಂದ. ಮತ್ತೆ ಕುಳಿತಳು. ಕಾರಿನ ಸದ್ದಾಗುತ್ತಲೇ ಕರಿಯವ ಗೆಲುವಾದಳು. ಸಾಹೇಬರು ಒಳಗೆ ಹೋಗುತ್ತಲೇ ಅವಳೂ ಒಳ ನಡೆದು ಸುರುಳಿ ಸುರುಳಿ ಸುತ್ತಿ ಜತನದಿಂದ ಪ್ಲಾಸ್ಟಿಕ್ ಚೀಲದಲ್ಲಿ ಹುದುಗಿಸಿಕೊಂಡ ಬಂದ ಪ್ರಮಾಣ ಪತ್ರವನ್ನು ನಡುಗುವ ಕೈಯಿಂದ ಎತ್ತಿ, ಸಾಹೇಬ್ರ ಇದಕ್ಕೆ ಸಹಿ ಮಾಡಿಕೊಡ್ರಿ ಎಂದಳು. ಅವಳು ಆ ಪತ್ರವನ್ನು ಕೊಡುವ ಮೊದಲೇ ಡಾಕ್ಟರಿಗೆ ಅದು ಏನೆಂದು ಗೊತ್ತಾಗಿ ಹೋಯಿತು. ದುಡ್ಡಿಲ್ಲದೆ ತಿಂಗಳ ತಿಂಗಳ 500 ರೂಪಾಯಿ ತಗೊಳಕ ನಿಮಗ ನಾ ಹಂಗ ಸಹಿ ಮಾಡಿಕೊಡ್ಬೇಕೇನವ? ಸಾಹೇಬ್ರ ನಾ ದಿಕ್ಕಿಲ್ಲದ ಬಡವಿ, ಹಂಗನ್ಬೇಡ್ರಿ, ನಿಮ್ ಕಾಲು ಬೀಳ್ತೇನಿ, ಸಹಿ ಮಾಡಿಕೊಡ್ರಿ. ಏ ಮಲ್ಲೇಶಿ ಬಾ ಇಲ್ಲೇ, ಈ ಮುದುಕಿಗೆ ಒಂದಿಟ್ಟು ತಿಳಿಸಿ ಹೇಳು ಎಂದು ಕಂಪೌಂಡರ್ನನ್ನು ಕರೆದು ಕರೆಯವನನ್ನು ಹೊರಗೆ ಕಳಿಸಿದರು. ದವಾಖಾನೆಯಿಂದ ನೇರವಾಗಿ ತನ್ನ ಮನೆಗೆ ಬಂದ ಕರೆಯವನ ಮಾತು ಕೇಳಿ ಸವಿತಾ ದಂಗಾದಳು. ಮತ್ತೆ 1 ವಾರದ ನಂತರ ಡಾಕ್ಟರಿಗೆ ಪರಿಚಯವಿರೋರೊಂದಿಗೆ ಕಳುಹಿಸಿ ಸಹಿ ಪಡೆದುಕೊಂಡು ವೃದ್ಧಾಪ್ಯ ವೇತನಕ್ಕಾಗಿ ಅರ್ಜಿ ಹಾಕಿದರು. ಕರಿಯವನ ಅರ್ಜಿ ಹೆಚ್ಚು ಕಡಿಮೆ 6 ಕಳೆದಿತ್ತು. ಈ ಮಧ್ಯೆ ಸವಿತಾ ನೆನಪಿಸಿದಾಗಲೆಲ್ಲ ಗ್ರಾಮ ಲೆಕ್ಕಿಗರ ಕಚೇರಿಗೆ ಅಲೆದಾಡಿದ್ದಳು. ಅಲ್ಲಿ ಹೋದಾಗಲೊಮ್ಮೆ ಕ್ಲರ್ಕ್ ಮಲ್ಲೇಶಿ, ಅಯ್ಯ ಬರ್ತಾವ ತಡಿವ, ಹಿಂಗಾಕೆ 7 ಹುಟ್ಟಿದಂಗ ಮಾಡಾಕತಿ, ನಿನಗೇನ ಅರ್ಜಿ ಹಾಕಿದ ಕೂಡಲೇ ರೊಕ್ಕ ಬಂದ ಬಿಡ್ಬೇಕನ, ಪುರ್ಸತ್ತ ಇಲ್ಲನ, ಹಿಂಗ ಅರ್ಜಿ ಹಾಕಿದಾಕಿ ನೀ ಒಬ್ಬಕೆ ಅಂತ ತಿಳ್ಕೊಂಡು 106 ಇರ್ತಾರ, ತಡ್ಕೋಬೇಕೊಂದಿಟ್ಟು ಎಂದೆಲ್ಲ ಹೇಳಿ ಕಳಿಸುತ್ತಿದ್ದ. ಕರಿಯವನ ಜೊತೆಗೆ ಸವಿತಾ ಕೂಡ ಬೇಸತ್ತಳು. ಅರ್ಜಿ ಹಾಕಿ ವರ್ಷವಾದರೂ

ಇನ್ನೂ ಬಾರದ ಪೆನ್ಷನ್, ವೃದ್ಧಾಪ್ಯದ ಚಿಂತೆಯಲ್ಲಿಯೇ ಆದ್ಯಾವಾಗಲೂ ಹೇಳದೆ ಕೇಳದೆ ಬಂದು ಸೇರಿದ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ನಿಂದ ಕರೆಯವ ಕುಗ್ಗಿ ಹೋದಳು. ಶಕ್ತಿ ಕುಗ್ಗಿದ್ದರೂ ನಿರಂತರ ದುಡಿಮೆಯಿಂದ ಕರೆಯವ ಮತ್ತಷ್ಟು ಕ್ರಶಳಾದಳು. ಹೀಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಳು. ಸವಿತಾ ಸೇರಿದಂತೆ ಆಕೆ ಕೆಲಸ ಮಾಡುವ ಮನೆಯವರೆಲ್ಲ ಹೇಗೋ ಅವಳ ಉಪಚಾರ ಮಾಡಿದರು. ಡಾಕ್ಟರು ಇನ್ನು ಮುಂದೆ ಅವಳು ಹೆಚ್ಚಿಗೆ ಕೆಲಸ ಮಾಡದಂತೆ ಎಚ್ಚರಿಕೆ ನೀಡಿದರು. ಕರೆಯವ ಇಂತಹ ಅನಾರೋಗ್ಯದಲ್ಲಿಯೂ ತನ್ನ ಪೆನ್ಷನ್ಗೋಸ್ಕರ ಓಡಾಡುವುದನ್ನು ಬಿಡಲಿಲ್ಲ. ಅವಳ ನಿರಂತರ ಓಡಾಟದ ಫಲದಿಂದಲೂ ಎನ್ನುವಂತೆ ಆಕೆ ಅರ್ಜಿ ಉಪತಹಸೀಲ್ದಾರನ ಕಚೇರಿ ತಲುಪಿತ್ತು. ಸವಿತಾಳ ಸಲಹೆ ಮೇರೆಗೆ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿರುವ ಹೆಗ್ಗನಪುರದ ಉಪತಹಸೀಲ್ದಾರರ ಆಫೀಸಿಗೆ ಕರೆಯುವ ಅವಳಿಂದಲೇ ಬಸ್ ಚಾರ್ಜ್ ಪಡೆದು ನಡೆದಳು. ಅಲ್ಲಿಯೂ ಜನಜಾತ್ರೆ ಕಂಡು ಆಫೀಸಿನ ಒಳಗಡೆ ಹೋಗಲು ಹಿಂಜರಿದಳು. ಸ್ವಲ್ಪ ಗದ್ದಲು ಕಡಿಮೆಯಾದ ಬಳಿಕ ನೇರವಾಗಿ ಸಾಹೇಬರ ರೂಮಿಗೆ ಹೋಗುತ್ತಿದ್ದ ಅವಳನ್ನು ತಡೆದ ಜವಾನ, ಏ ಮುದುಕಿ, ಏನ್ ಬೇಕಾಗಿತ್ತ? ಹಂಗ್ಯಾಕ್ ಗುಳ್ ನುಗ್ಗದಂಗ್ ನುಗ್ಗಾಕತ್ತಿ? ನಾವಿಲ್ಲಿ ಎದಕದೀವಿ? ಹೇಳುದು ಕೇಳುದು ಐತಿಲ್ಲೋ ಎಂದು ಬೆದರಿಸಿದ. ಕರೆಯವ್ವ, ಯಪ್ಪ, ನನಗೆ ಪೆನ್ಷನ್ ಬೇಕಾಗೈತಿ, ಅದಕ್ಕೆ ಸಾಹೇಬ್ರ ಕಡೆ ಮಾತಾಡತ್ತೀನಿ ಎಂದಳು. ಹ್ಞೂ, ಒಂದಿಟ್ಟು ಕುಂದೂರು, ಸಾಹೇಬ್ರ ನಿನ್ನ ಸಂಬಂಧ ಕಾಯ್ಕೊಂಡು ಕುಂತಾರ ಅನ್ನೋ ಹಂಗ ಬಂದಾಕಿನ ಒಳಗ ಹೋಗುದೇನೆ ಎಂದು ಕುಳ್ಳಿರಿಸಿದ. ಸುಮಾರು 1 ಗಂಟೆಯ ನಂತರ ಕರೆಯುವ ಒಳಗೆ ಹೋಗಿ, ಸಾಹೇಬ್ರ, ನಿಮ್ಮ ಕಾಲು ಬೀಳ್ತೀನಿ, ನನಗೆ ರೊಕ್ಕ ಬರುವಂಗೆ ಮಾಡಿಕೊಡ್ರಿ ದೇವ್ರ, ಈ ದಿಕ್ಕಿಲ್ಲದ ಪರದೇಶಿಗೆ 4 ತುತ್ತು ಯಾರ ಹಂಗ ಇಲ್ಲದ ಉನ್ನಾಕ್ ಹಾದಿ ಮಾಡಿಕೊಡ್ರಿ. ಸಾಹೇಬ್ರ ಕಾಲು ಬೀಳಲು ಹೋದವಳನ್ನು ಸಾಹೇಬರು ಸಾಂತ್ವನದಿಂದ ಅವಳ ಬಗ್ಗೆ ಎಲ್ಲ ಕೇಳಿ ತಿಳಿದುಕೊಂಡರು. ಕೊನೆಗೆ, ಆತು, ನಾನು ನಿನಗೆ ರೊಕ್ಕ ಬರೋಂಗ್ ಮಾಡಿ ಕೊಡ್ತೀನಿ, ಆದರೆ ನೀ ನನ್ನ ಮಾತು ಕೇಳಬೇಕು. ಹೇಳ್ರಿ ಸಾಹೇಬ್ರ, ನೀವು ಹೇಳ್ದಂಗೆ ಕೇಳ್ತೀನಿ. ನೀನು ನಿನ್ನ ಹಳ್ಳಿಲಿಂದ ಬರಾಕ ಬಸ್ ಚಾರ್ಜ್ ಕೊಡ್ತೀನಿ. ನಮ್ಮ ಮನೆಗೆ ಬಂದ 2-3 ತಾಸು ಕೆಲಸ ಮಾಡಿ ಹೋಗ್ಬೇಕು ನೋಡು, ನಿನಗಾಕೈತಿ? ಯಾಕಾಗವಲ್ತರಿ, ನನ್ನ ತಂದೆ ನೀವು ಹೇಳಿದ್ದೆಲ್ಲ ಕೆಲಸ ಮಾಡ್ತೀನಿ ರೀ ಎಂದೆಲ್ಲ ಸಾಹೇಬ್ರ ಕಂಡೀಷನ್ ಮಾತಿನಾಗೆ ಮುದ್ರೆ ಒತ್ತಿ ಬಂದಳು. ಕರೆಯವ್ವ ಸಾಹೇಬ್ರ ಮನೆಗೆ ಕೆಲಸ ಮಾಡಲು ಹೊರಟು ಹೆಚ್ಚು ಕಡಿಮೆ 15 ದಿನಗಳಲ್ಲಿ ಬೇಸತ್ತು ಹೋದಳು. ಯವ್ವ, ಆ ಸಾಹೇಬ್ರ ಮನೆಯಾಗ ಭಾಂಡಿ 1-2 ರಾಶಿ ರಾಶಿ. ನಾ ಹುಟ್ಟ ಮಾಂಸದ ಅಡಿಗೆ ತಿನ್ನೋದು ಇಲ್ಲ, ಅದರ ವಾಸನೆ ಸಕಟ್ ನೋಡ್ದಾಕಿ ಅಲ್ಲ, ಈಗ ಹೊಲಸ ವಾಕರ್ಕಿ ಬರೋ ಮಾಂಸದ ಅಡಿಗೆ ಭಾಂಡೆ ನಾ ನನ್ನ ಕೈಲೇ ಮುಟ್ಟಿ ಸ್ವಚ್ಛ ಮಾಡೋ ಮುಂದ ಜೀವ ಝಲ್ ಅಂತತಿ. ಇನ್ನವ್ರ ದೊಡ್ಡ ಮನೆ ಪರಿಚಯ ಒರೆಸೋತನ ಕೈಕಾಲು ಸೋತು ಬರ್ತಾವ ನನ್ನವ್ವ ಎಂದೆಲ್ಲ ತನ್ನ ಅಳಲನ್ನು ಸವಿತಳ ಮುಂದೆ ತೋಡಿಕೊಂಡಳು. ಸವಿತಳ ಜೀವ ಮಮ್ಮಲ ಮರುಗುವುದರೊಂದಿಗೆ ಆತಂಕವು ಹುಟ್ಟದೇ ಇರಲಿಲ್ಲ. ಮಳೆಗಾಲದ ಆ ಸ್ವಾತಿ ಮಳೆಯಲ್ಲಿ ಹರುಕು ಮುರುಕು ಛತ್ರಿ ಹಿಡಿದು ನೂಕು ನುಗ್ಗಲಿನ ಬಸ್ ಹತ್ತಿ ಹೆಗ್ಗನಪುರ ತಲುಪುವುದರಲ್ಲಿ ಕರೆಯವ ಹೆನವಾಗಿ ಹೋಗುತ್ತಿದ್ದಳು. ಅರ್ಧಮರ್ಧ ತೋಯಿಸಿಕೊಂಡು ಬಟ್ಟೆಯಲ್ಲಿಯೇ ನಡುಗುತ್ತಾ ಎಲ್ಲ ಕೆಲಸ ಮಾಡಿ ಮುಗಿಸುವುದರಲ್ಲಿ ಇರುವ ಅಲ್ಪ ಸ್ವಲ್ಪ ಶಕ್ತಿಯೂ ಉಡುಗಿ ಹೋಗುತ್ತಿತ್ತು. ಇನ್ನು ಮುಂದೆ ಈ ಕೆಲಸ ನನಗೆ ಅಸಾಧ್ಯ ಎಂದುಕೊಳ್ಳುತ್ತಿರುವಾಗಲೇ ಪೆನ್ಷನ್ ದುಡ್ಡಿನ ಆಶೆಯ ಜ್ಯೋತಿ ಹೊತ್ತಿ ಉರಿದು ಮತ್ತೆ ಕೆಲಸಕ್ಕೆ ಹುರಿದುಂಬಿಸುತ್ತಿತ್ತು. ಆಗಾಗ ಕರಿಯವಳಿಗೆ ಭೇಟಿಯಾಗುತ್ತಿದ್ದ ಸವಿತಾ ಅವಳನ್ನು ಕಂಡು, ನೋಡು, ನೀ ಇನ್ನ ಅವ್ರ ಮನೆಯಾಗ ಎಷ್ಟು ದಿನ ದುಡಿಬೇಕು? ಬರಬರ್ತಾ ನೀ ಹ್ಯಾಂಗ ಆಗಾಕತ್ತಿ ಗೊತ್ತನ? ನಿನಗೇನಾರ ಆದ್ರೆ ನಿನ್ನ ಯಾರು ನೋಡ್ತಾರ? ಆದಷ್ಟು ಲಘು ನಿನಗೆ ರೊಕ್ಕ ಬರುವಂಗ ಮಾಡಕ್ ಹೇಳವರಿಗೆ ಎಂದು ಸಂಶಯ ವ್ಯಕ್ತಪಡಿಸಿದಾಗ ಕರಿಯವ್ವ ಸುಮ್ಮನೆ ಗೋನು ಹಾಕುವುದರೊಂದಿಗೆ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಳು. ಸವಿತಳ ಸಂಶಯ ನಿಜವಾಗಲು ಬಹಳ ದಿನ ಬೇಕಾಗಲಿಲ್ಲ. ರೊಚ್ಚು ಹಿಡಿದಂತೆ ಸುರಿಯುವ ಮಳೆಯಲ್ಲಿಯೇ ಕರಿಯವನಿಗೆ ತಂಪು ಸೇರಿಕೊಂಡು ಮತ್ತೆ ಕಾಯಿಲೆಗೆ ಬಿದ್ದಳು. ಮತ್ತೊಂದು ಸಲ ಅವಳು ಈ ಮೊದಲು ಆಕೆ ಕೆಲಸ ಮಾಡುತ್ತಿದ್ದ ಮನೆಯವರೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಕರಿಯವ ತನ್ನ ಆರೋಗ್ಯದ ಖಬರು ಇಲ್ಲದೆ, ಅಯ್ಯಯ್ಯೋ, ನನಗ ಆರಾಮಿಲ್ಲದ್ದು ಸಾಹೇಬರಿಗೆ ಗೊತ್ತಿಲ್ಲ, ನಾ ಕೆಲಸಕ್ಕೆ ಹೋಗ್ಲಿಕ್ಕೆ ಅವರು ಸಿಟ್ಟಿಗೆ ಹೇಳ್ತಾರ ಎಂದು ಹಲವಿದಾಗ ಸವಿತಾ ಅನಿವಾರ್ಯವಾಗಿ ಆಕೆಗೋಸ್ಕರ ಸಾಹೇಬರ ಹತ್ತಿರ ಹೋಗಿ, ಸಾಹೇಬ್ರ, ಕರೆಯುವಾಗ ಆರಾಮಿಲ್ಲ, ದವಾಖಾನೆಯಾಗ ಅಡ್ಮಿಟ್ ಆಗ್ಯಾಳ ಎಂದಳು. ಹಾ, ಇದ್ದಕ್ಕಿದ್ದಂಗೆ ಏನಾತಕ್ಕಿಗೆ, ಆರಾಮೇ ಇದ್ದಳಲ್ಲ, ಆಕೆ ಕೆಲಸ ಬಿಟ್ಟು 5-6 ದಿನ ಆತು, ಇನ್ನು ಯಾವಾಗ ಆರಾಮಕ್ಕಳ, ಯಾವಾಗ ಬರ್ತಾಳ? ನಮ್ಮ ಮನ್ಯಾಗ ಬಾಳ ಗೋಳಾಗೈತಿ. ನೀವು ನಿಮ್ಮ ಗೋಳು ಹೇಳತ್ತಿರಲ್ರಿ ಸಾಹೇಬ್ರ, ಆಕಿ ಗೋಳು ಕೇಳುವಾರು ಯಾರು? ಆಕಿಗೆ ಆರಾಮರ ಆಗ್ಬೇಕು ಬ್ಯಾಡ್ರಿ, ಇಂಥ ಮಳೆಯಾಗ ಬಸ್ನ್ಯಾಗ ನುಗಿಸ್ಕೊಂತ ಇಲ್ಲಿಗೆ ಬಂದು ನಿಮ್ಮ ಕೆಲಸ ಮಾಡಿ ಮಾಡಿನ ಹಿಂಗಾಗೈತೆ ಆಕಿಗೆ ಎಂದು ಹತ್ತಿಕ್ಕಿದಷ್ಟು ಶಬ್ದಗಳು ಸಿಟ್ಟಿನಿಂದ ಸಿಡಿದು ಜೋರಾಗಿಯೇ ಹೊರಬಂದವು. ಆ ಮಾತಿನಿಂದ ಬಿಸಿ ತಟ್ಟಿದ ಸಾಹೇಬ್ರು, ಪಾಪ, ಹಿಂಗಾಗಬಾರ್ದಿತ್ತು, ಏನ್ ಮಾಡಕ್ ಬರ್ತತಿ? ನಾನು ಆಕಿ ಸಂಬಂಧ ಸಾಕಷ್ಟು ಪ್ರಯತ್ನ ಮಾಡಾಕತ್ತೀನಿ, ಆದಷ್ಟು ಲಘುನ ಆಕಿಗೆ ರೊಕ್ಕ ಬರುವಂಗ ಮಾಡ್ತೀನಿ. ಇನ್ನ ಯಾವಾಗ್ರಿ, ಆಕಿ ಕೆಲಸಕ್ ಬರಾಕತ್ತ 3-4 ತಿಂಗಳಾತ, ಇನ್ನೇನ್ ಆಕಿ ಸತ್ ಮೇಲೆ ಆಕಿ ಹೆಣಕ್ ರೊಕ್ಕ ಬರುವಂಗ ಮಾಡ್ತಿರೇನ? ಏ, ಹಂಗ್ಯಾಕಂತೀರಿ ಬಾಯಾರ, ಇನ್ನೇನ ಇಂದ ನಾಳೆ ಬರ್ತಾವ ತಡ್ಕೋಬೇಕು, ಇರ್ಲಿ, ಅಷ್ಟೊತ್ತನ ಇವನ್ ತಗೋರಿ ಎಂದು 102 ನೋಟುಗಳನ್ನು ಅವಳ ಮುಂದೆ ಹಿಡಿದ. ಇದೇನ್ರಿ ಇದು, ಭಿಕ್ಷೆ ಏನ್ರಿ? ಯಾಕಂದ್ರ ಆಕಿ ಕೆಲಸ ಮಾಡಿದ ಕೂಲಿನೂ ಬರೇ ಇಷ್ಟ ಆಗುದಿಲ್ಲ ಬಿಡ್ರಿ. ಇನ್ನೂ ಮಾತು ಮುಗಿಯುವ ಮುನ್ನವೇ ಬಾಯಿಗೆ ಬಂದಂಗ ಮಾತಾಡ್ಬೇಡ್ರಿ, ಸಾಕೆದ್ದು ಹೋಗ್ರಿ ಎಂದು ಗುಡುಗಿದ. ಅಧಿಕ

ಕೇಳು ಕೇಳು ಓ ಜೀವ ಗೆಳತಿಯೇ, ಲೋಕ ಮೀಟಿದೆ, ಕ್ಲೇಶ ದಾಟಿದೆ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

ಕೆಳಗುರು, ಇದುವರೆಗೆ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗುತ್ತಲಿವೆ. ಇನ್ನು ಮುಂದೆ ಹಿಂದಿಯಲ್ಲಿ

0: ಸಮಯ 9:23 ಹಿಂದಿ ಮೆಲೋಡಿಸನ್ನ ಕೇಳ್ತಾ ಇದ್ರೆ ನೀವು ಚುಪ್ ಕೇಸೆ ಸುಮ್ಮನೆ ಇರೋದೇ ಇಲ್ವಲ್ಲ ಸರ್ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಊಟ ಆಯ್ತಾ ಅಂತ ಇದಾರೆ. ನಂದು ಊಟ ಆಯ್ತು, ನಿಮ್ದು ಊಟ ಆಯ್ತು.
1: ಸಮಯ 9:23
0: ಹಿಂದಿ ಮೆಲೋಡಿಸನ್ನ ನೀವು ಚುಪ್ ಕೇಸೆ ಸುಮ್ಮನೆ ಇರೋದೇ ಇಲ್ವಲ್ಲ ಸರ್ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಊಟ ಆಯ್ತಾ ಅಂತ ಇದಾರೆ. ನಂದು ಊಟ ಆಯ್ತು, ನಿಮ್ದು ಊಟ ಆಯ್ತಾ. ಸೂಪ ಸಾಂಗ್ ಇದು ಅಂತ ನಿರ್ಮಲಾ ಅವರು ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಈಗ ಕೇಳಿ ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು.

ಪ್ರೇಮ ಅದ್ರ ಖುಷಿನೇ ಬೇರೆ ಅಲ್ವಾ? ಇದು ಬರೀ ನನ್ನ ಮಾತಲ್ಲ, ನಮ್ಮ ಸ್ನೇಹಿತರ ಹಾಡುಗಳನ್ನ ಕೇಳ್ತಾ ಇದ್ರೆ ಖುಷಿನೇ ಬೇರೆ ಅಂತ ಕಾಯ್ತಾ ಇದೀನಿ. ಧನ್ಯವಾದಗಳು ಅಂತ ಮೀರಾ ಸುಭಾಷ್ ಕುಲಕರ್ಣಿ. ಬರೀ ನನ್ನ ಮಾತಲ್ಲ, ನಮ್ಮ ಸ್ನೇಹಿತರ ಮೇಷವನ್ನ ಮಾತು ಕೂಡ ಅಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಂಡಿದ್ದಾರೆ. ಮೀರಾ ಸುಭಾಷ್ ಕುಲಕರ್ಣಿ ಬೆಂಗಳೂರು ಕೆಂಗೇರಿಯಿಂದ ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ.

ಕಾರ್ಯಕ್ರಮ ಕೇಳ್ತಾ ಹಿಂದಿ ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ಈಗೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ, ಎಂಜಾಯ್ ಮಾಡಿ. ಐ ಆಮ್ ಶೋರ್ ಈ ಗೀತೆಗಳು ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ.

0: ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು
0: ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ಹಾಡು ಹಳೆದು ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು,
0: ಒನಪಾದ ಪದಗಳು. ಹಾಡು ಹಳೆದು ವಿವಿಧ ಭಾವನೆಯ
3: ಅಂಗಳದಿಂದ
2: ನಿಮ್ಮ ಹಳೆಯ ಬಂಗಾರದ ಗೀತೆಗಳು.
0: ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
3: ಹಾಗೂ ಸಂಜೆ 5:02 ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ.
0: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
3: ಹಾಗೂ ಸಂಜೆ 5:00

0: ಮಂಡಿಕಲಿಂದ ಕೃಪಾಭಿವೃದ್ಧಿ ಹಾಡುಗಳು ಒಂದಕ್ಕಿಂತ ಒಂದು ಸುಂದರವಾಗಿತ್ತು, ಸುಶ್ರಾವ್ಯವಾಗಿ ಇಂಪಾಗಿ ಮೂಡ್ ಬರ್ತಾ ಇದೆ, ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದಾರೆ. ಮಟನ್ ಕೈ ಮೈಸಾರು ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ, ಬನ್ನಿ ಊಟಕ್ಕೆ ಅಂತ ಇದಾರೆ. ಧನ್ಯವಾದ ಸೌಭಾಗ್ಯವರು ರಾಜಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದಾರೆ.
1: ರೋಜಾ
0: ಮಟನ್ ಕೈ ಮೈಸಾರು ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ, ಬನ್ನಿ ಊಟಕ್ಕೆ ಅಂತ ಇದಾರೆ ನಿರ್ಮಲಾ ಅವರು.
1: ಧನ್ಯವಾದ ತಮ್ಮ ಪ್ರೀತಿ ಆಹ್ವಾನ,
0: ಸೂಪರ್ ಹಾಡುಗಳು ಅಂತ ಸಾರ್ಕೆ ಸಾಂಗ್ಸ್ ಅಂತ
1: ಕೆನಡಾ
0: ಸೌಭಾಗ್ಯವರು ರಾಜ್ ಕೊಟ್ಟಿದ್ದಾರೆ ಹಾಡುಗಳು,
1: ತುಂಬಾ
0: ಚೆನ್ನಾಗಿದೆ ಅಂತ ಹೇಳ್ತಾರೆ.
1: ನೈಟ್ ಅಲ್ಲಿ
0: ಸೂಪರ್ ಹಾಡುಗಳು ಅಂತ ರಾಜ್ಕುಮಾರ್
1: ಧನ್ಯವಾದ
0: ಅಲ್ಲೂ ಕೂಡ ಕೊನೆಯ ಚಿತ್ರದಲ್ಲೂ ಕೂಡ
1: ಇದೇ
0: ಕೊಳಲು ಕಣ್ಣಕ್ಕೂ ಹಾಡು ಹಿಂದಿ ವರ್ಷನ್ ಇದು, ಅಲ್ಲೂ ಕೂಡ ತಮಿಳಿನಲ್ಲೂ ಸಂಗೀತ ಆದ ಕಾರಣ ಚಿನ್ನಿ ಕಮ್ಮೆ ಚಿತ್ರದಲ್ಲೂ ಕೂಡ ಇದೇ ಅದೇ ಟ್ಯೂನ್ ಅನ್ನು ಬಳಸ್ಕೊಂಡಿದ್ದಾರೆ ಇಳೆಯರಾಜ ಅವರು. ಹೇಗಿದೆ ಒರಿಜಿನಲ್ ವರ್ಷನ್ ಅಂತ ಕೇಳೋದಕ್ಕೆ ಇಷ್ಟ ಇದೆ. ಯೂಟ್ಯೂಬ್ ನಲ್ಲಿ ಕೊಳಲು ಕಣ್ಣಕ್ಕೂ ತಮಿಳು ಸಾಂಗ್ ಅಂತ ಹಾಕಿ ಸರ್ಚ್ ಮಾಡಿ ಕೇಳಬಹುದು ತಮಿಳು ವರ್ಷನ್ ಕೂಡ. ಇಳೆಯರಾಜ ಅವರ ಸಂಗೀತಕ್ಕೆ ಇಳೆಯರಾಜ
1: ಹೇಗಿದೆ ಒರಿಜಿನಲ್ ವರ್ಷನ್ ಅಂತ

0: is it something emotional?
1: ತೊಂಬತ್ತರ ದಶಕದ ಹಾಡಿಗೆ ನಂತರ 2000 ಕಾಲ ನಂತರದ ಯಾವ ರೀತಿ ಟಚ್ ಕೊಟ್ಟಿದ್ದಾರೆ ಮ್ಯೂಸಿಕಲ್ ಟಚ್ ಅಂತ ನೋಡಬಹುದು.
0: ಲೇಖನಗರ ಮ್ಯೂಸಿಕ್ ಸಂತೆ ಸಂತೆ ಇಮೋಷನಲ್.

0: ಸಮಯ ಆಗ್ತಾ ಇದೆ 10 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಫ್ರಾನ್ಸ್ನ ಎವಿಯನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಭದ್ರತೆ, ಸಾಗರ ಸ್ಥಿರತೆ ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಬೆಳವಣಿಗೆ ಸೇರಿದಂತೆ ಮಹತ್ವದ ವಿಷಯಗಳ ಕುರಿತು ಪ್ರಧಾನಿ
2: ಪಶ್ಚಿಮ ಏಷ್ಯಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್
1: ದ್ವಿಪಕ್ಷೀಯ ಮಾತುಕತೆ ನಡೆಸಿದ
2: ಪ್ರಾದೇಶಿಕ ಭದ್ರತೆ, ಸಾಗರ ಸ್ಥಿರತೆ ಮತ್ತು ಪಶ್ಚಿಮ
1: ಜಾಗತಿಕ ವಾಣಿಜ್ಯ ಸೇರಿದಂತೆ
2: ಮಹತ್ವದ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು.
1: ಪ್ರಧಾನಿ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗೆ
2: ಡೊನಾಲ್ಡ್ ಟ್ರಂಪ್
1: ನಾಯಕತ್ವವನ್ನು
2: ಅಧ್ಯಕ್ಷರಾದ
1: ಅವರು ಯುರೋಪ್
2: ಜಾಗತಿಕ
1: ವಾಣಿಜ್ಯದರು. ಸಭೆಯಲ್ಲಿ ಪರಸ್ಪರ
2: ಹಿತಾಸಕ್ತಿಯ ಪ್ರಾದೇಶಿಕ
1: ಜಾಗತಿಕ
2: ವಿಷಯಗಳ
1: ಬಗ್ಗೆ ಯುರೋಪ್
2: ನಾಯಕ ಅಧ್ಯಕ್ಷರ
1: ಅಭಿಪ್ರಾಯಗಳನ್ನು
2: ವಿನಿಮಯ
1: ಮಾಡಿಕೊಂಡು
2: ಯುರೋಪ್
1: ಶಾಂತಿಗೆ
2: ಒಟ್ಟಾಗಿ
1: ಕೆಲಸ ಮಾಡಲು
2: ತಮ್ಮ
1: ಸಭೆಯಲ್ಲಿ
2: ಪರಸ್ಪರ
1: ಪ್ರಾದೇಶಿಕ
2: ಮತ್ತು ಜಾಗತಿಕ ವಿಷಯಗಳ
1: ದ್ರೌಪದಿ
2: ನಾಯಕರು
1: ಮಧ್ಯಪ್ರದೇಶ
2: ಪ್ರವಾಸ
1: ಶಾಂತಿ
2: ಸ್ಥಿರತೆ
1: ಸಮೃದ್ಧಿ
2: ಇಂದೋರ್ಗೆ
1: ಆಗಮಿಸಿದ
2: ಅಭ್ಯರ್ಥಿಗೆ
1: ಒಟ್ಟಾಗಿ
2: ಕೆಲಸ ಮಾಡುವ
1: ಅವರು
2: ತಮ್ಮ
1: ಬ್ರಹ್ಮಕುಮಾರಿ
2: ಸಂಸ್ಥೆ
1: ಆಯೋಜಿಸಿರುವ
2: ಕಾರ್ಯಕ್ರಮದಲ್ಲಿ
1: ಭಾಗವಹಿಸಲಿದ್ದಾರೆ.
2: ನಂತರ
1: ಓಂಕಾರೇಶ್ವರ
2: ದೇವಾಲಯಕ್ಕೆ
1: ನಾಳೆ
2: ದಿನದಿ
1: ಸಂಜೆ
2: ಮಧ್ಯಪ್ರದೇಶ
1: ಪ್ರವಾಸ
2: ಆರಂಭಿಸಲಿದ್ದಾರೆ.
1: ಇಂದೋರ್ಗೆ
2: ಆಗಮಿಸಿದ ಬಳಿಕ
1: ಸಚಿವ ಅಮಿತ್ ಶಾ ದೆಹಲಿಯ
2: ರಾಷ್ಟ್ರಪತಿ
1: ರಾಷ್ಟ್ರೀಯ
2: ಬ್ರಹ್ಮಕುಮಾರಿ
1: ಸಂಸ್ಥೆ
2: ಆಯೋಜಿಸಿರುವ
1: ಕಾರ್ಯಕ್ರಮದಲ್ಲಿ
2: ಭಾಗವಹಿಸಲಿದ್ದಾರೆ.
1: ನಂತರ
2: ಓಂಕಾರೇಶ್ವರ
1: ದೇವಾಲಯಕ್ಕೆ
2: ಭೇಟಿ ನೀಡಿ
1: ಈ ಸಹಾಯ
2: ಭಾರತಿ
1: ಕಾರ್ಯಕ್ರಮದಲ್ಲಿ
2: ಅಧಿಕಾರಿಗಳಿಗೆ
1: ನಿರ್ದೇಶಿಸಿದ
2: ಸಚಿವರು
1: ಕೇಂದ್ರ
2: ಕೃತಕ
1: ಅಮಿತ್ ಶಾ
2: ಬಹುಭಾಷಾ
1: ನೆರೆಯ
2: ಸೈಬರ್ ಅಪರಾಧ
1: ಸಹಾಯವಾಣಿ
2: 1 9
1: ಪ್ರಧಾನಿ
2: ನರೇಂದ್ರ ಮೋದಿ
1: ಅವರು
2: ಕಾರ್ಯ
1: ಸಚಿವರು
2: ಅಂತರಸಹಾಯ
1: ಸೌರವ ಪುನರ್
2: ಮಹಾನಿರ್ದೇಶಕ
1: ಅಧಿಕಾರಿಗಳಿಗೆ
2: ಆಶೀಶ್ ಗಣೇಶ್
1: ಅವರು
2: ಬರೆದಿರುವ
1: ಲೇಖನವನ್ನು
2: ಕೃತಕ
1: ಬುದ್ಧಿಮತ್ತೆ
2: ಮತ್ತು
1: ಬಹುಭಾಷಾ
2: ನೆರವು
1: ಪರಿವರ್ತಕ
2: ಶಕ್ತಿಯಾಗಿ
1: ಸೌರಶಕ್ತಿಯ
2: ಹೊರಹೊಮ್ಮುವಿಕೆ.
1: ಪ್ರಧಾನಿ
2: ನರೇಂದ್ರ ಮೋದಿ
1: ಅವರು ಈ
2: ಲೇಖನದ ಬೆಳಕು
1: ಚೆಲ್ಲಿದ್ದಾರೆ.
2: ಕೃಷಿಗ
1: ಅಂತರ
2: ಸ್ವಚ್ಛ
1: ಸೌರ ಇಂಧನದ
2: ಮಹಾನಿರ್ದೇಶಕ
1: ಭಾಷಾ ಖನ್
2: ವಿಧಾನ
1: ಬರೆದಿರುವ
2: ಲೇಖನವನ್ನು
1: ಸಾಮಾಜಿಕ
2: ಮಾಧ್ಯಮದಲ್ಲಿ
1: ಹಂಚಿಕೊಂಡು
2: ಪ್ರಧಾನಿ ಹೇಳಿದ್ದಾರೆ.
1: ಪರಿವರ್ತಕ ಶಕ್ತಿಯಾಗಿ
2: ಸೌರ
1: ಕರಾವಳಿಯ
2: ಸೌರಹೊಮ್ಮುವಿಕೆ
1: ಚೆಲ್ಲಿದ್ದಾರೆ.
2: ಕೃಷಿಗಾಗಿ
1: ಸ್ವಚ್ಛ
2: ಇಂಧನವನ್ನು
1: ಬಳಸಿಕೊಂಡು
2: ಭಾರತದತ್ತ
1: ದೇಹಾಲವು
2: ಅವರಿಗಾಗಿ
1: ಮಾತನಾಡಲಾಗುತ್ತಿದೆ
2: ಎಂದು
1: ಪ್ರಧಾನಿ
2: ಹೇಳಿದ್ದಾರೆ.
1: ಭಾರತೀಯ ರಾಯಭಾರಿ
2: ಓಮನ್
1: ಕರಾವಳಿ
2: ಸಮೀಪ
1: ಎಂಟಿ
2: ಸೆಕ್ಟರ್
1: ನಡೆದ
2: ಟ್ರಾಕ್ಟರ್
1: ಮತ್ತು
2: ಇಬ್ಬರು
1: ಭಾರತದಲ್ಲಿ
2: ಮೃತ
1: ದೇಹಗಳನ್ನು
2: ಆರಂಭ ಹಿಡಿಯಲು
1: ಸ್ಥಳಾಂತರಿಸಲಾಗಿದೆ
2: ಎಂದು
1: ಒಮನ್ನಲ್ಲಿನ ಭಾರತ
2: ಅಮೆರಿಕದಲ್ಲಿ
1: ನಡೆಯಲಿರುವ
2: ಫಿಫಾ ವಿಶ್ವಕಪ್
1: ಕ್ವಾರ್ಟರ್ ಫೈನಲ್
2: ಪಂದ್ಯಾವಳಿಯಲ್ಲಿ
1: ಕೇಕ್ಟರ್ನ
2: ಪಂದ್ಯದಲ್ಲಿ
1: ಪೋರ್ಚುಗಲ್
2: ಸಂಭವಿಸಿದ
1: ಅಪಘಾತದ
2: ಕಾಂಗೋ
1: ಕನಿವನ್ನು
2: ಎದುರಿಸಲಿದೆ.
1: ಪಂದ್ಯ
2: ಭಾರತೀಯ
1: ಕಾರಣ
2: ರಾತ್ರಿ 10:30
1: ಆರಂಭವಾಗಲಿದೆ.
2: ಅಮೆರಿಕದ
1: ಹ್ಯೂಸ್ಟನ್ನಲ್ಲಿ
2: ನಡೆಯಲಿರುವ
1: ಫಿಫಾ
2: ವಿಶ್ವಕಪ್
1: ಫುಟ್ಬಾಲ್
2: ಪಂದ್ಯಾವಳಿಯಲ್ಲಿ
1: ಇಂದು
2: ಕೆ
1: ಗುಂಪಿನ
2: ಪಂದ್ಯದಲ್ಲಿ
1: ಪೋರ್ಚುಗಲ್
2: ತಂಡ
1: ಡಿಆರ್
2: ಕಾಂಗೋ
1: ತಂಡವನ್ನು
2: ಎದುರಿಸಲಿದೆ.
1: ಪಂದ್ಯ
2: ಭಾರತೀಯ ಕಾಲಮಾನ

0: ಕೇಳ್ತಿದ್ದೀರಿ ಆಕಾಶವಾಣಿ ಕನ್ನಡ 102.9 FM. ಎಸ್, ಸಮಯ 10:04 ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ಈ ಹೊತ್ತಲ್ಲಿ
0: ಇಷ್ಟೊತ್ತಲ್ಲಿ ಯಾಕೆ ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತೀರಾ? ಕಾರಣ ಇದೆ, ಆಧಾರ್ ಕಾರ್ಡ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಬ್ಯಾಂಕ್ಗೆ ವಹಿಸ್ಬೇಕು, ಮತ ಹಾಕೋದಕ್ಕೆ ವಹಿಸ್ಬೇಕು, ಮದುವೆ ರಿಜಿಸ್ಟರ್ ಮಾಡಿದ ಆಧಾರ್ ಕಾರ್ಡ್ ವಹಿಸ್ಬೇಕು. ಇಷ್ಟೊತ್ತಲ್ಲಿ ಯಾಕೆ ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತೀರಾ? ಕಾರಣ ಇದೆ, ಆಧಾರ್ ಕಾರ್ಡ್ ಇದೆ, ಡೇಟ್ ಆಫ್ ಬರ್ತ್ ಇದೆ,
1: ಪ್ರೀತಿ ಮಾಡೋದಕ್ಕೆ
0: ವಹಿಸ್ಬೇಕು,
1: ವಯಸ್ಸನ್ನು
0: ಮತ ಹಾಕೋದಕ್ಕೆ
1: ವಹಿಸ್ಬೇಕು,
0: ಮದುವೆ ರಿಜಿಸ್ಟರ್ ಮಾಡಿಸೋದಕ್ಕೂ
1: ವಹಿಸೋದಕ್ಕೆ
0: ವಯಸ್ಸಾದ್ರೆ
1: ಮಿತಿ
0: ಇದೆಯಾಕೆ, ಪ್ರೀತಿ ಮಾಡೋದಕ್ಕೆ ವಯಸ್ಸನ್ನೋದು ಬೇಕಾ, ಪ್ರೀತಿಸೋದಕ್ಕೆ ವಯಸ್ಸಿನ ಮಿತಿ ಇದೆಯಾ? ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಈ ಪ್ರಶ್ನೆಗೆ ಯಾರ್ಯಾರು ಏನು ಹೇಳ್ತಾರೆ, ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅಂತ ಹಂಚ್ಕೊಳ್ಳಿ. ಪ್ರೀತಿಸೋದಕ್ಕೆ
1: ಇವತ್ತಿನ
0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು
1: ಆರ್ಜೆ
0: ವಯಸ್ಸು ಮುಖ್ಯ.
1: ನಾನೊಂದು
0: ಪ್ರಶ್ನೆ ಈ ಪ್ರಶ್ನೆಗೆ ಯಾರ್ಯಾರು ಏನು ಹೇಳ್ತಾರೆ,
1: 25 ವರ್ಷದ ಹುಡುಗ ಏನು,
0: 40 ವರ್ಷದ
1: ಹುಡುಗಿಯನ್ನು
0: ಪ್ರೀತಿಸೋದಕ್ಕೆ
1: ವಯಸ್ಸು ಮುಖ್ಯ ಆಗುತ್ತಾ?
0: ಎಷ್ಟು ಜನ ನಾವೇ ಪ್ರಶ್ನೆ ಮಾಡೋದುಂಟು,
1: ಈ ಸಮಯಕ್ಕೆ ವಯಸ್ಸು ಮುಖ್ಯ ಆಗಲ್ಲ ಅಂತ.
0: ವಯಸ್ಸಿನ ಅಂತರ ಇದೆಯಲ್ಲ,
1: ಈಗ ಮಾಡ್ಕೊಂಡೋದಕ್ಕೆ ಸಾಧ್ಯ?
0: 25 ವರ್ಷದ ಹುಡುಗ,
1: ಬಿಕಾಸ್ ಅವರೇ ಒಂದು
0: ಕಾಲಘಟ್ಟಕ್ಕೆ ಅವರು
1: ಬೆಳೆಸ್ತಾ ಇದ್ದಾನೆ
0: ಅಂದ್ರೆ
1: ಕಾಲದ
0: ಎಷ್ಟು ಜನ ನಾವೇ ಪ್ರಶ್ನೆ ಮಾಡೋದುಂಟು,
1: ಈ ಸಂಬಂಧ ವರ್ಕೌಟ್
0: ಆಗಿ
1: ಜನ
0: ವಯಸ್ಸಿನ
1: ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯ?
0: ಇದ್ರ ಮಧ್ಯೆ ಪ್ರೀತಿ ಸರಿ ಹೋಗುತ್ತೆ ಅಂತ,
1: ಬಿಕಾಸ್ ಅವರೇ ಒಂದು ಕಾಲಘಟ್ಟಕ್ಕೆ ಅಂದ್ರೆ ಅವರು
0: ಮಾಡಲು ನಾವು
1: ಉತ್ತರ ಹೇಳೋರು,
0: ಕಾಲದ
1: ಕಾಲಘಟ್ಟಕ್ಕೆ
0: ವಯಸ್ಸಿನ ಲಿಮಿಟ್ ಇಲ್ಲ ಅಂತೀವಿ.
1: ನೀ ಇನ್ನೊಂದಷ್ಟು ಜನ
0: ಪ್ರೀತಿ ಮಾಡಿದಕ್ಕೆ
1: ನಿಜವಾಗ್ಲೂ
0: ವಯಸ್ಸು,
1: ಇದ್ರ ಮಧ್ಯೆ ಪ್ರೀತಿ ಸರಿ ಹೋಗುತ್ತೆ ಅಂತ ಪ್ರಶ್ನೆ ಮಾಡ್ತೀವಿ.
0: ಹಂಚ್ಕೊಳ್ಳಿ ವಾಟ್ಸ್ಆಪ್
1: ಮಾಡೋರು
0: 9834
1: ಪ್ರೀತಿಗೆ
0: ವಯಸ್ಸಿನ ಲಿಮಿಟ್ ಇಲ್ಲ ಅಂತೀವಿ.
1: 9483 09.
0: ನಿಮ್ಗೆ ಏನಿಸುತ್ತೆ, ಪ್ರೀತಿ ಮಾಡಿದಕ್ಕೆ
1: ನಿಜವಾಗ್ಲೂ
0: ವಯಸ್ಸಿನ
1: ಮಿತಿ ಇದೆಯಾ?
0: ಹಂಚ್ಕೊಳ್ಳಿ ವಾಟ್ಸ್ಆಪ್ ಸಂಖ್ಯೆ 9484 83 09 209. 9483 09 1029 ಗೆ ನೀವು ಕರೆ ಮಾಡಿ ಕೂಡ ಮಾತಾಡಬಹುದು.

0: ಸಮಯ 10:11 ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಪ್ರೇಮ ನಿನಾದದಲ್ಲಿ ನಿಮ್ಮ ಸತಿ ಆಗಿರೋದು ನಿಮ್ಮ ನಿಮಾಯಿತು ಆರ್ಜೆ ಮಂಜುನಾಥ್. ನಾನು ಪ್ರಶ್ನೆ ಮಾಡಿದೆ ಪ್ರೀತಮ್ಮ, ಅದಕ್ಕೆ ಆಕಾಶವಾಣಿ ಕನ್ನಡ
1: ಬಹಳಷ್ಟು ಸಂದೇಶಗಳು ಬಂದಿವೆ, ಸಂದೇಶಗಳನ್ನ ಖಂಡಿತ ಓದ್ತೀನಿ.
0: ಪ್ರೇಮ ನಿನಾದದಲ್ಲಿ ನಿಮ್ಮ ಸತಿ ಆಗಿರೋದು
1: ಮಾತಾಡಿದ್ರೆ ಸ್ನೇಹಿತರೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ.
0: ನಮಸ್ಕಾರ
1: ಮಾಡಿದೆ ಪ್ರೀತಿ ಮಾಡಿದಕ್ಕೆ ವಯಸ್ಸಿನ
0: ಎಲ್ಲಿಂದ ಮಾತಾಡ್ತೀಯಾ ಅಂತ ಬಹಳಷ್ಟು
1: ಸಂದೇಶಗಳು ಇವತ್ತಿನ ವಿಚಾರ. ಪ್ರೀತಿ ಮಾಡೋದಕ್ಕೆ ವಯಸ್ಸಿನಲ್ಲಿ 20-30 ಹುಡುಗಿ ವಯಸ್ಸು 18 ಇರುತ್ತೆ, ಕೆಲವೊಮ್ಮೆ ಹುಡುಗನ ವಯಸ್ಸು 22 ಇರುತ್ತೆ, ಹುಡುಗ ಜಾಸ್ತಿ ಇರುತ್ತೆ, ಇಲ್ಲ ವಯಸ್ಸು ವ್ಯತ್ಯಾಸ ಈ ತರ ಹೆಚ್ಚು ಕಮ್ಮಿ ವಯಸ್ಸಿನ ಅಂತರಗಳಿರುತ್ತೆ. ಈಗ ಹಾಗಿದ್ರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ, ನೀವು ವಯಸ್ಸಿನ ಅಂತರ ಇಲ್ಲ ಹುಡುಗಿ ವಯಸ್ಸು ಹೇಳ್ತಿದ್ರೆ ಇರುತ್ತೆ ಇದ್ರ ಬಗ್ಗೆ. ಕೆಲವೊಮ್ಮೆ ಹುಡುಗನ ವಯಸ್ಸು 22 ಇರುತ್ತೆ, ಹುಡುಗಿ ವಯಸ್ಸು ಜಾಸ್ತಿ ಇರುತ್ತೆ, ಇಲ್ಲ ವಯಸ್ಸು ವ್ಯತ್ಯಾಸ ಈ ತರ ಹೆಚ್ಚು ಕಮ್ಮಿ ವಯಸ್ಸಿನ ಅಂತರಗಳಿರುತ್ತೆ. ಹಾಗಿದ್ರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ, ನೀವು ವಯಸ್ಸಿನ ಅಂತರ ಇಲ್ಲ ಅಂತ ಹೇಳ್ತಿದ್ರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ?
0: ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಕ್ಸೆಪ್ಟಬಲ್ ಪಾಯಿಂಟ್ ಅಂತ ಹೇಳಬಹುದು. ನೋಡೋಣ ನಮ್ಮ ಮತ್ತೆ ಮನಿತ ಮತ್ತು ಎರಡಷ್ಟು ಜನ ಸ್ನೇಹಿತರು ಏನ್ ಹೇಳ್ತಾರೆ ಅಂತ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭರಾತ್ರಿ. ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದ್ರೆ ಇದು ಒಂದು ಅಕ್ಸೆಪ್ಟಬಲ್ ಪಾಯಿಂಟ್ ಅಂತಾನೆ ಹೇಳಬಹುದು.
1: ಕಾರ್ಕಳ
0: ಅಮ್ಮನಿಯವರು ಕರೆ
1: ಮಾಡಿದ್ರೆ ಪ್ರೀತಿ ಮಾಡಬೇಕು ಅಂದ್ರೆ ವಯಸ್ಸು ಏನ್ ಹೇಳ್ತಾರೆ ಅಂತ ಕರೆ ಮಾಡಿದ್ರೆ
0: ಅದಕ್ಕೆ ಅನುಗುಣವಾಗಿ ಪ್ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ? ವಾಟ್ಸ್ಆಪ್ ಅಲ್ಲಿ ಸಂದೇಶಗಳು ಬಂದ್ರೆ ಸಂದೇಶಗಳನ್ನ ಓದ್ತೀನಿ.
1: ಕಾರ್ಕಳದಿಂದ ಅಮ್ಮನಿಯವರು
0: ಕರೆ ಮಾಡಿದ್ರೆ ವಯಸ್ಸಿನ
1: ಮಿತಿ ಇದೆ ಸರ್,
0: ಅದಕ್ಕೆ ಅನುಗುಣವಾಗಿ ಪ್ರೀತಿ ಮಾಡಬೇಕು ಅಂತ ಹೇಳ್ತಾ
1: ಇದ್ದಾರೆ.
0: ನೀವೇನ್ ಹೇಳ್ತೀರಾ? ವಾಟ್ಸ್ಆಪ್ ಅಲ್ಲಿ ಸಂದೇಶಗಳು ಬಂದ್ರೆ ಸಂದೇಶಗಳನ್ನ ಓದ್ತೀನಿ, ಕರೆ ಮಾಡಿ ಕೂಡ ನೀವು ಮಾತಾಡಬಹುದು. 0802237788 ಅಥವಾ 0802237789 ಕರೆ ಮಾಡಿ ಮಾತಾಡೋಣ.

0: ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವಿಲ್ಲ, ಇದೆ ಕಟ್ಟಾಗಿಲ್ಲ.
0: ಚನ್ನರಾಯಪಟ್ಟಣದಿಂದ

0: ಮಾತಾಡ್ತಾ ಇದ್ದೀರಾ? ಎಸ್ ಪ್ರೀತಿಗೆ ವಯಸ್ಸಿನ
1: ನಮಸ್ಕಾರ
0: ಆಗುತ್ತ ಮಿತಿ ಇದೆಯಾ, ವಯಸ್ಸಿನ ಮಿತಿ ಇದೆಯಾ? ಎಲ್ಲಿಂದ ಮಾತಾಡ್ತಾ ಇರೋದು? ಚನ್ನರಾಯಪಟ್ಟಣದಿಂದ ಮಾತಾಡ್ತಾ ಇದ್ದೀರಾ? ಎಸ್ ಪ್ರೀತಿಗೆ ವಯಸ್ಸಿನ ಅಂತರ ಮುಖ್ಯ ಆಗುತ್ತ ಮಿತಿ ಇದೆಯಾ, ವಯಸ್ಸಿನ ಮಿತಿ ಇದೆಯಾ ಪ್ರೀತಿಗೆ? ಮುಖ್ಯ ಆಗುದಿಲ್ಲ ಪ್ರೀತಿನೇ ಅಲ್ಲ
2: ಅಲ್ವಾ?
0: ನೀವು ಸಂದೇಶ ಪ್ರೀತಿಗೆ ವಯಸ್ಸಿನ ಮಿತಿ ಇಲ್ಲ, ನಮ್ದು ನಮ್ಮ ಯಜಮಾನಿ 10 ವರ್ಷಗಳ ಅಂತರ ಇದೆ. ಪ್ರೀತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ
1: ಇದ್ದೀರಾ.
0: ಈಗ 5 ವರ್ಷ ಲವ್ ಮಾಡಿರ್ತಾರೆ, ಜಸ್ಟ್ ಏನೋ 1 ವರ್ಷ 2 ವರ್ಷದ ವಯಸ್ಸಿನ ಜಗಳ ಮಾಡ್ಕೊಂಡು ಡೈವರ್ಸ್ ಅಂತ ಹಂತಕ್ಕೆಲ್ಲ ಹೋಗ್ತಾರೆ, ಅಂತ ಜನರಿಗೆ ನೀವೇನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ಖುಷಿ ಖುಷಿಯಾಗಿ ಕರೆ ಮಾಡಿ ಸಂದೇಶಗಳು ಸಂದೇಶಗಳು ಹೋಗಿಲ್ಲ ಸರ್, ಬರೀ ಫೋನ್ ಅಲ್ಲ ಮಾತಾಡ್ತಾ ಇದ್ರು. ಓಕೆ ಸರ್, ಎರಡು ಖುಷಿ ಖುಷಿಯಾಗಿ ಪ್ರೀತಿಗೆ ಕರೆ ಒಂದು ಹೋಗಿ ಧನ್ಯವಾದ. ಪ್ರೀತಿಗೆ ವಯಸ್ಸಿನ ಮಿತಿ ಮ್ಯಾಟರ್ ಆಗಿದೆ ಅಂತ ಇನ್ನೊಬ್ರು
1: ಸಂದೇಶಗಳು
0: ಆಗೋದಿಲ್ಲ ಹೋಗ್ಲಿಲ್ಲ ಅಂದ್ರೆ ಏನ್ ಸರ್, ಬರೀ ಫೋನ್ ಅಲ್ಲೇ ಮಾತಾಡ್ತಾ ಇದ್ರು, ನಾವು ನಮ್ಮ ಮೆಸೇಜ್ ಓದಲ್ವಾ ಅಂತೀರಾ? ಓಕೆ, ಎರಡು ಓಟ್ ಬಂತು
1: ಕೌಡ್ಲಿ ರವಿ ಅಂಚನ,
0: ಒಂದು ಓಟ್ ಜನ ಪ್ರೀತಿಗೆ ವಯಸ್ಸಿನ ಮಿತಿ ಹಾಗಂತ ಅಂತ ಇನ್ನೊಬ್ರು ಆಗೋದಿಲ್ಲ ಅಂದ್ರು ಸಂದೇಶನ ಕಳ್ಸ್ಕೊಟ್ಟಿದ್ದಾರೆ. ಇಲ್ಲ ಅನ್ಸುತ್ತೆ, ವಯಸ್ಸು ಆದ್ಮೇಲೆ ಮದುವೆ ಆದ್ರೆ ಪ್ರೀತಿ ಜಾಸ್ತಿ
1: ಆಗುತ್ತೆ.
0: ಚಿತ್ರದುರ್ಗದಿಂದ ಮದುವೆ ಆದ್ರೆ ಎರಡು ಎರಡು ಕಾಲಮಾನಗಳ ಲೆಕ್ಕಾಚಾರ ಅಲ್ಲ, ಆದ್ರೆ ಸಂಬಂಧ ಭಿನ್ನವಾಗಿದ್ರು ಪ್ರೀತಿ ಎಂಬ ಒಂದೇ ಭಾಷೆ ನೀವೇನು ಪ್ರೀತಿಗೆ ಅಂತರಗಳು ಕೇವಲ ಒಂದು ಕರೆ ಮಾಡದಾದ್ರೆ 0800 ಮತ್ತಷ್ಟು ಸಂದೇಶಗಳು ಬಂದರೆ ನೀವೇನು ಹೇಳ್ತೀರಾ ಪ್ರೀತಿಗೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9408309120209 ಕರೆ ಮಾಡದಾದ್ರೆ 0800223778 ಅಥವಾ ಇನ್ನೊಂದು ಸಂಖ್ಯೆ ಇದೆ 0800223778.

0: ಪ್ರೇಮ ನಿನಾದ ಕೇಳ್ತಾ ಇದ್ರ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿಮ್ಮದು ಆರ್ಸೆ ಮಂಜುನಾಥ್. ಸ್ನೇಹಿತರು ಕರೆಯಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಾ ಇರೋದು? ಸಮಯ ಸಿಕ್ಕಿದ್ಯಾ? ಜಂಜಾಟದ ಮಧ್ಯೆ ಪ್ರೀತಿ ಮಾಡಕ್ಕೆ ಸಮಯ ಸಿಕ್ಕಿದ್ಯಾ? ಹೇಗೆ ಜಸ್ಟಿಫೈ ಮಾಡಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ಅನ್ನ? ಸಿಕ್ಕಿದೆ, ವೆರಿ ನೈಸ್. ಇವತ್ತಿನ ನಮ್ಮ ವಿಚಾರ ಏನಂದ್ರೆ ಪ್ರೀತಿ ಮಾಡೋದಕ್ಕೆ ವಯಸ್ಸಿನ ಮಿತಿ, ಏಜ್ ಲಿಮಿಟ್ ಅನ್ನೋದು ಇದೆಯಾ? ಏನಂತೀರಾ ನೀವು?
1: ಫ್ರೆಂಡ್ಶಿಪ್ ಅಂದ್ರೆ ಖಂಡಿತವಾಗಿ ಎಮೋಷನ್ಸ್ ಇರುತ್ತೆ.
0: ಇದೆಯಾ? ಹೇಗೆ ಜಸ್ಟಿಫೈ ಮಾಡ್ತೀರಾ ನಿಮ್ಮ ಸ್ಟೇಟ್ಮೆಂಟ್ ಅನ್ನ?
1: ಲವ್ ಪ್ಯೂರ್, ಯಾಕಂದ್ರೆ ಈಗ ಹಿ ಇಸ್ ಮೈ ಪಾರ್ಟ್ನರ್, ಹಿ ಇಸ್ ಮೈ ಜನರೇಷನ್ ಅಲ್ಲಿ ತುಂಬಾ ನಾಟ್ ಜಸ್ಟ್ ಫ್ರೆಂಡ್ಶಿಪ್, ಬಟ್ ಎನಿ ಟೈಮ್ ವಿ ಕ್ಯಾನ್ ಫೀಲ್ ದಟ್
2: ಫ್ರೆಂಡ್ಶಿಪ್ ಅಂದ್ರೆ ಹಾರ್ಟ್ ಟು ಫೀಲ್ ಎಮೋಷನ್ಸ್ ಇರುತ್ತೆ. ದಟ್ಸ್ ರಿಯಲ್ ಲವ್ ಅಂತ ಅಲ್ಲಿ ನಮಗೆ ಪ್ಯೂರ್ ಲವ್ ಅದಿಟ್ ಮೈ ಫೀಲ್ ಲೈಕ್ ದಿಸ್ ಇಸ್ ಹಿ ಇಸ್ ಮೈ ಪಾರ್ಟ್ನರ್, ಹಿ ಇಸ್ ಮೈ ಸೋಲ್ಮೇಟ್, ಐ ಕಾಂಟ್ ಕಾಂಟ್ಯಾಕ್ಟ್ ಇರಬೇಕು.
0: ಕಥೆ ತುಂಬಾ ಚೆನ್ನಾಗಿದೆ. ಯಾರೇ ಸಿನಿಮಾ ಹಾಡಿದ್ರೆ ಅವ್ರ ಏಜ್ ಆಗಿರ್ಲಿ, ಅವ್ರ ಮುಖ

0: ಹಾಡ್ಬೇರೆ ಪ್ರಸಾರ ಮಾಡಿದ್ವಿ.
1: ಸೊ ಪ್ರೀತಿಗೆ ವಯಸ್ಸು ಅನ್ನೋದು ಮುಖ್ಯ ಆಗಲ್ಲ ಅಂತ ನೀವು
2: ಹೇಳ್ತೀರಾ?
1: ಸೊ ಪ್ರೀತಿಗೆ ವಯಸ್ಸು ಅನ್ನೋದು ಮುಖ್ಯ ಆಗಲ್ಲ ಅಂತ ನೀವು ಹೇಳ್ತಾ
2: ಇದ್ದೀರಾ? ಫಾರ್ ಅ ಸರ್ಟನ್ ಟೈಮ್ ಪೀರಿಯಡ್ ಅಂತ ಇರುತ್ತೆ. ನಾನು ಹೇಳ್ತಿರೋದು ಕಂಪ್ಲೀಟ್ ಆಗೂ ಇಲ್ಲ ಅಂತ ಇಲ್ಲ, ಕಂಪ್ಲೀಟ್ ಆಗೂ ಹೌದು ಅಂತ ಇಲ್ಲ.
1: ಕರೆಕ್ಟ್ ಆಯ್ತು ಅನ್ಸುತ್ತೆ ಸ್ನೇಹಿತರನ್ನ ಮತ್ತೆ ಕನೆಕ್ಟ್ ಮಾಡ್ತೀನಿ. ಕೇಳ್ತಾ ಇರಿ ಹೋಮಲೆ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್. ಬಹುಶಃ ಕರೆಕ್ಟ್ ಆಯ್ತು ಅನ್ಸುತ್ತೆ ಸ್ನೇಹಿತರನ್ನ ಮತ್ತೆ ಕನೆಕ್ಟ್ ಮಾಡ್ತೀನಿ. ಕೇಳ್ತಾ ಇರಿ ಹೋಮ್.

0: ಎಸ್ ಮೇಘನ ಅವರೇ, ನಿಮ್ಮ ಮಾತುಕತೆಯನ್ನ ಮುಂದುವರಿಸಿ, ನೀವೇನೋ ಒಂದು ಪಾಯಿಂಟ್ ಹೇಳ್ತಾ ಇದ್ರಿ.
1: ಹೌದು, ಏನಂದ್ರೆ ನಮ್ಗೀಗ ನಮ್ಮ ಎಮೋಷನ್ಸ್ ಅಥವಾ ನಮ್ಮ ಭಾವನೆ ನಮ್ಗೆ ಯಾರು ಸ್ಪಂದಿಸ್ತಾರೋ ಅನ್ನೋದು ಎಷ್ಟು ಮುಖ್ಯನೋ, ಅದೇ ರೀತಿ ನಮ್ಮ ಪ್ರೀತಿನ ನಾವು ಉಳಿಸ್ಕೊಳ್ಳೋದು ಕೂಡ
0: ಇಟ್ಸ್
1: ಅ ಮ್ಯಾಂಡೇಟರಿ. ನಮ್ಗದು ಏನಂದ್ರೆ ನಮ್ಗೀಗ ನಮ್ಮ ಎಮೋಷನ್ಸ್ ಅಥವಾ ನಮ್ಮ ಭಾವನೆ ನಮ್ಗೆ ಯಾರು ಸ್ಪಂದಿಸ್ತಾರೋ
0: ಅನ್ನೋದು ಮುಖ್ಯ.
1: ಅದೇ ರೀತಿ ನಮ್ಮ ಪ್ರೀತಿನ ನಾವು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅಲ್ಲಿ ಉಳಿಸ್ಕೊಳ್ಳೋದು ಅಂತ ಪ್ರಶ್ನೆ ಬಂದಾಗ
0: ಇಟ್ಸ್
1: ಮ್ಯಾಂಡೇಟರಿಟ್ ಇಸ್ ಇಂಪಾರ್ಟೆಂಟ್.
0: ಓಕೆ, ಧನ್ಯವಾದ. ಏಜ್ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನಿಜವಾದ ಪ್ರೀತಿ ಆದ್ರೆ ಏಜ್ ಲಿಮಿಟ್ ಮುಖ್ಯ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.

0: ಸಮಯ 10:32 ಗುಲ್ಜರ್ ಅವರು ಹೇಳ್ತಾರೆ, ಇಶ್ಕ್ ಕಿ ಉಮ್ರ ನಹಿ ಹೋತಿ, ಇಶ್ಕ್ ಕರ್ನೆ ವಾಲಾ ಕಿ ಉಮ್ರ ಹೋತಿ ಹೇ. ಪ್ರೀತಿಗೆ ವಯಸ್ಸಿಲ್ಲ, ಪ್ರೀತಿ ಮಾಡೋರಿಗೆ ವಯಸ್ಸಿದೆ ಅಂತ ಗುಲ್ಜರ್ ಅವರು ಹೇಳ್ತಾರೆ. ಎಷ್ಟು ಡೀಪ್.
1: ಸಮಯ 10:32 ಗುಲ್ಜರ್ ಅವರು ಹೇಳ್ತಾರೆ,
0: ನಾವು ಲೋಕ ನಮ್ಮ ವಯಸ್ಸನ್ನ
1: ಜಡ್ಜ್ ಮಾಡ್ಕೋತೀವಿ.
0: ಆಶಾ ಅವರೇ, ಪ್ರೀತಿಗೆ ಮಾತಾಡ್ಸೋಣ. ನಮಸ್ಕಾರ.
2: ನನ್ನ ಪ್ರಕಾರ
0: ನಮಸ್ಕಾರ, ಎಲ್ಲಿ ಮಾತಾಡ್ತಾ ಇರೋಕೆ?
2: ಯಾಕಂದ್ರೆ ನಂದು ಲವ್ ಮ್ಯಾರೇಜ್ ಆಗಿರೋದು ಮ್ಯಾಥ್ ಅಲ್ಲ, ಹಾಗಾಗಿ ನನ್ಗು ಹಸ್ಬೆಂಡ್ಗು 1 ಇಯರ್
0: ಅಷ್ಟೇ.
2: ಬಟ್ ನಾವಿಬ್ರು ತುಂಬಾ ಅನ್ಯೋನ್ಯವಾಗಿದ್ದೀವಿ, ಚೆನ್ನಾಗಿ
0: ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದಷ್ಟು ಜನ ಡಿಸ್ಅಡ್ವಾಂಟೇಜ್ ಇಬ್ಬರ ಥಿಂಕಿಂಗ್ ಲೆವೆಲ್ ಬೇರೆ ಇರುತ್ತೆ. ಸೋತಾಗ
2: ಅವಾಗ ಈ ತರ ಎಲ್ಲ
0: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ. ವಯಸ್ಸು ತಿಳ್ಕೊಳ್ಳೋದಕ್ಕೂ ಮುಂಚೆನೆ ಪ್ರೀತಿ ಸೋಳಜ್ ಕಾರ್ಯಕ್ರಮ ಮಾಡ್ತಿರುತ್ತೆ. ಒಲವಿಗೆ ವಯಸ್ಸು ಅಡ್ಡಿ ಮಾಡುದು, ನಮಗಿಂತ 4 ಅಥವಾ 5 ವರ್ಷಗಳ ಅಂತರ ಇದ್ರೆ ಅವರು ನಮ್ಮನ್ನ ಪ್ರೀತಿಯ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮಾಡ್ತಾರೆ.
1: ವಯಸ್ಸು
0: ತಿಳುವಳಿಕೆ ಹೇಳ್ತಾರೆ, ಗುರುಗಳ ಪ್ರೀತಿ ನಮ್ಮೊಳಕ್ಕೆ ಮುಂದುವರಿಸಿಕೊಂಡು ಹೋಗ್ತಾರೆ.
1: ಒಲವಿಗೆ ವಯಸ್ಸು ಅಡ್ಡಿ ಮಾಡುದು,
0: ನಮ್ಗಿಂತ 4 ಅಥವಾ 5 ವರ್ಷಗಳ ಅಂತರ ಇದ್ರೆ ಪ್ರೀತಿ ಅನ್ನೋದು ಮುಖ ನೋಡಿ ಪ್ರೀತಿಯ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮಾಡ್ತಾರೆ. ತಿಳುವಳಿಕೆ ಹೇಳ್ತಾರೆ, ಗುರುಗಳಂತೆ ನಮ್ಮನ್ನು ಹೋಗ್ತಾರೆ. ಶಿವಕುಮಾರ್ ಕುಂಕುಮನಹಳ್ಳಿ ತುಮಕೂರಿನಿಂದ ಕಳಿಸ್ತಿದ್ದಾರೆ. ಪ್ರೀತಿ ಅನ್ನೋದು ನಿಮ್ ಜೊತೆ ಒಳ್ಳೆ ಪ್ರಸಾರ ಮಾಡ್ತಾ ಇದ್ರ. ಧನ್ಯವಾದಗಳು ಅಂತ ಯಶಸ್ವಿ.

0: ಅಂತ ಈ ಹರಿಹರ ಅವರು ಚುನಾವಣೆ ಆದರೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಜಣ್ಣ ನಮಸ್ಕಾರ. ನಾವು ಕೂಡ
1: ಕಾರ್ಯಕ್ರಮ
0: ಅನ್ನಪೂರ್ಣ ಅವರು ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ.
1: ಎಷ್ಟು ಸಂದೇಶಗಳಿದೆ
0: ಖಂಡಿತ ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ
1: ನನ್ನ ಪ್ರಕಾರ
0: ಪ್ರೀತಿಗೆ ವಯಸ್ಸು ಮುಖ್ಯ ಆಗಲ್ಲ, ಮನಸ್ಸು
1: ಮಾತ್ರ
0: ಮುಖ್ಯ ಆಗುತ್ತೆ ಅಂತ ರವೀಂದ್ ಕುಮಾರ್ ಗಂಗಾವತಿಯಿಂದ
2: ಹೇಳಿದ್ದಾರೆ.
0: ಮತ್ತೊಂದಷ್ಟು ಸಂದೇಶಗಳಿದೆ ಖಂಡಿತ ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಓದ್ತೀನಿ ಈ ಒಂದು ಗೀತೆಯ ನಂತರ.

ಮುಖ್ಯ ಆಗುತ್ತೆ ಅಂತ ನವೀನ್ ಕುಮಾರ್ ಗಂಗಾವತಿಯಿಂದ ಹೇಳ್ತಾರೆ. ಮತ್ತೊಂದಷ್ಟು ಸಂದೇಶಗಳು ಇದೆ, ಖಂಡಿತ ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಓದ್ತೀನಿ ಈ ಒಂದು ಗೀತೆಯ ನಂತರ.

0: స్నేహితులందరూ వేరే మాట్లాడుతున్నా. నమస్కారం, ఏమైనా మాట్లాడతారు? ಈಗ ಪ್ರಶ್ನೆ ಏನು ಅಂದ್ರೆ, ಈಗ 20 ವರ್ಷದ ಹುಡುಗಿ ಒಂದು 40 ವರ್ಷದ ಯುವಕನನ್ನ, ಯಾರೋ ಒಬ್ಬ 40 ವರ್ಷದ ವ್ಯಕ್ತಿಯನ್ನ ಪ್ರೀತಿಸಬಾರದ?
1: ನಮ್ಗೆ ತಿಳಿಯೋದಿಲ್ಲ, ಪ್ರೀತಿಸಬಹುದು.
0: ಈಗ ಪ್ರಶ್ನೆ ಏನು ಅಂದ್ರೆ, ಈಗ 20 ವರ್ಷದ ಹುಡುಗಿ ಒಂದು 40 ವರ್ಷದ ಯುವಕನನ್ನ, ಯಾರೋ ಒಬ್ಬ 40 ವರ್ಷದ ವ್ಯಕ್ತಿಯನ್ನ ಪ್ರೀತಿಸಬಾರದ?
1: ಏನಂದ್ರೆ ನಮ್ಗೆ ಅನುಭವ ಪ್ರೀತಿ ಅಂತ ಪ್ರೀತಿ ಕೂಡ ಅಂತ ಹೇಳ್ಬೇಕಾದ್ರೆ ನಮ್ಗೆ ಸಹಪಾಠಿ ಆಗಿ ನಮ್ಮ ಜೊತೆ ಆಗಿ ಲಿಮಿಟ್ ಇರ್ಬೇಕು ಅನ್ನೋದು ಎಲ್ಲರೂ ನಮ್ಗೆ ಅನುಭವ ಇರೋ
2: ಭಾವನೆ ಪಡ್ತಾರೆ.
1: ಪ್ರೀತಿ ಅಂತ ನಮ್ಗೆ ಮೇಬಿ ಯಾರು ಸಹಪಾಠಿ ಆಗಿ ಅವ್ರಿಗೆ ಮಾಡ್ತೀವಿ ನಮ್ ಜೊತೆ ಆಗಿ ಇರ್ಬೇಕು ಅನ್ನೋದು ಎಲ್ಲರೂ ಮಾಡ್ತಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ, ಭಾವನೆ ಪಡ್ತಾರೆ. ಏನಾಗುತ್ತೆ ಅಂದ್ರೆ ಈ ತರ ಅಯ್ಯರ್ ಏಜ್
0: ಬ್ಯಾಂಡ್ ಅವ್ರಿಗೆ
1: ಮೇಬಿ ಯಾರು ಕಾಣ್ತಾ ಇರೋ ಪ್ರೀತಿ ಅವ್ರಿಗೆ ಕಾಣ್ತಿರ್ಬಹುದು. ಸೊ ಹಾಗಾಗಿ ಅವರು ಪ್ರೀತಿ ಮಾಡ್ತಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ, ಕಾಮನ್ ಆಗ್ತಾ ಇದೆ.
0: ಪ್ರೇಮನಿನದ ಕಾರ್ಯಕ್ರಮದ ವಿಷಯ ತುಂಬಾ ಚೆನ್ನಾಗಿದೆ. ಕರೆ ಮಾಡಿದ್ದಾರೆ, ಪ್ರೀತಿಗೆ ವಯಸ್ಸಿನ ಅಗತ್ಯ ಇಲ್ಲ, ಹೊಂದಾಣಿಕೆ ಮುಖ್ಯ ಅಂತ ನನ್ನ ಅನಿಸಿಕೆ. ನಮ್ಮ ಯಜಮಾನರ ವಯಸ್ಸು 12 ವರ್ಷಗಳ ಅಂತರ ಇದೆ ನನಗೂ ಅವ್ರಿಗೂ, ಆದ್ರೂ ಅವ್ರ
3: ಪ್ರೇಮನಿನದ ಕಾರ್ಯಕ್ರಮದ ಚೆನ್ನಾಗಿ
0: ಮಕ್ಕಳು
3: ಪ್ರೀತಿಗೆ ವಯಸ್ಸಿನ ಅಗತ್ಯ ಇಲ್ಲ, ಹೊಂದಾಣಿಕೆ ಮುಖ್ಯ ಅಂತ
0: ಒಳ್ಳೆ ಗೀತೆಗಳ ಪ್ರಸಾರ.
3: ನಮ್ಮ ಯಜಮಾನರ ವಯಸ್ಸು 12 ವರ್ಷಗಳ ಅಂತರ ಇದೆ ನನಗೂ ಅವರು, ಆದ್ರೂ ಆರು ಮಾಡಿನ ಮೆಚ್ಚಿ ಮದುವೆ ಆಗಿದ್ದಾರೆ. ಪ್ರೀತಿಯ ಫಲದಿಂದ ಲವ್ ಇಸ್ ಬ್ಲೈಂಡ್, ಹಾಗಾಗಿ
0: ಇಬ್ರು ಮಕ್ಕಳು
3: ಪ್ರೀತಿಗೆ

0: ಒಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಾ
1: ಇದಾರೆ
0: ಧಾರವಾಡದಿಂದ
1: ಅನಿಲ ಬೇಷ್ಟನ್ ಅವರು ಶಮನೆವಾಡಿಯಿಂದ ಅಮರವಾಗಿದೆ.
0: ಪ್ರೀತಿ
1: ಯಾವುದೇ ವಯಸ್ಸಲ್ಲಿ ಇರಲಿ,
0: ಪ್ರೀತಿ ಒಂದು
1: ಅರ್ಥ ಬರುತ್ತೆ, ಅದು ನಿಜವಾದ ಪ್ರೀತಿ ಅನ್ನೋದು. ಅದೇ ನಿಜವಾದ ಪ್ರೀತಿ ಅನ್ನೋದು ನನ್ನ ದೃಷ್ಟಿಯಲ್ಲಿ.
0: ಅನಿಲ ಬೇಷ್ಟನ್ ಅವರು ಶಮನೆವಾಡಿಯಿಂದ ಚಿಕ್ಕೋಡಿಯಿಂದ
1: ಪ್ರೀತಿಗೆ ವಯಸ್ಸಿಲ್ಲ,
0: ಅದು ಅಮರವಾಗಿದೆ.
1: ಯಾವುದೇ ವಯಸ್ಸಲ್ಲಿ ಇರಬೇಕು,
0: ಪ್ರೀತಿ ಇದ್ರೆ ಜೀವನಕ್ಕೆ ಒಂದು ಅರ್ಥ ಬರುತ್ತೆ, ಅದು ನಿಜವಾದ ಪ್ರೀತಿ ಅನ್ನೋದು.
1: ಅದೇ ನಿಜವಾದ ಪ್ರೀತಿ ಅನ್ನೋದು
0: ವಯಸ್ಸಿನ ದೃಷ್ಟಿಯಲ್ಲಿ.
1: ಆದ್ರೆ ಹಿಂದಿನ ಕಾಲದಲ್ಲಿ 15-20 ವರ್ಷಗಳ ಅಂತರ ಇತ್ತು. ಈಗ
0: ಹುಡುಗರಿಗಿಂತ ಹುಡುಗಿರೇ ದೊಡ್ಡಬೇಕು ಅಂತ ಹೇಳ್ತಾರೆ.
1: ಇದು ಅವರವರ ಇಷ್ಟ. ಪ್ರೀತಿಗೆ
0: ಜನ್ಮತಿ
1: ಅಂತರದ ಋಣ ಇದ್ರೆ ಹೇಗೆ ಪ್ರೀತಿ ಉಂಟಾಗಬೇಕು?
0: ವಯಸ್ಸಿನ
1: ಒಂದೊಂದು ವಯಸ್ಸಲ್ಲಿ ಒಂದೊಂದು ರೀತಿಯ ಪ್ರೀತಿ
0: ಉಂಟಾಗುತ್ತೆ.
1: ಯೌವನದಲ್ಲಿ ಕನಸಿನ ಆಸೆ ಪ್ರೀತಿ,
0: ಹುಡುಗರಿಗಿಂತ ಹುಡುಗಿರೇ ದೊಡ್ಡವರಾಗಿರ್ತಾರೆ.
1: ಪ್ರೀತಿ ಇದು ಅವರವರ ಇಷ್ಟ.
0: ಆದ್ರೆ ಹೇಳುವುದಾದ್ರೆ
1: ಜನ್ಮ ಪರಸ್ಪರ
0: ಇಬ್ಬರ ಮನಸ್ಸಿಗೆ ಹೇಗೆ
1: ಪ್ರೀತಿ ಉಂಟಾಗುತ್ತೋ,
0: ಒಂದೊಂದು ವಯಸ್ಸಲ್ಲಿ
1: ಒಂದೊಂದು ರೀತಿಯ
0: ಪ್ರೀತಿ ಉಂಟಾಗುತ್ತೆ.
1: ನನ್ನ ಅಭಿಪ್ರಾಯ
0: ಯೌವನದಲ್ಲಿ
1: ಕನಸಿನ ಆಸೆ
0: ಪ್ರೀತಿ,
1: ಮುಪ್ಪಿನಲ್ಲಿ ಆಸರೆಯ ಅಕ್ಕರೆಯ ಪ್ರೀತಿ ಇರುತ್ತೆ. ಒಟ್ಟಾರೆ ಹೇಳೋದಾದ್ರೆ ಪರಸ್ಪರ ಇಬ್ಬರ ಮನಸ್ಸಿನ ಪ್ರೀತಿಯ ಮೇಲೆ ಇದು ನನ್ನ ಅಭಿಪ್ರಾಯ.
0: ಧನ್ಯವಾದ ಅಂತ ಇದ್ರೆ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಮಾಡ್ತಾ ಇದೀರಾ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮನೆಗೆ ಬಂದು ಟಯರ್ಡ್ ಆಗಿತ್ತು, ಒಳ್ಳೊಳ್ಳೆ ಹಾಡುಗಳು ಕೇಳಿ ನನ್ನ ಕೆಲಸದ ಆಯಾಸ ಎಲ್ಲ ಮಾಯ ಆಯ್ತು ಅಂತ
1: ಇದ್ದಾರೆ.
0: ಹಳ್ಳಿಯಿಂದ ಹೇಳ್ತಾ ಇದಾರೆ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಮಾಡ್ತಾ ಇದೀರಾ. ಬೆಳಗ್ಗೆ ಕೆಲಸ ಮಾಡಿ ಮನೆಗೆ ಬಂದು ಟಯರ್ಡ್ ಆಗಿತ್ತು, ಒಳ್ಳೊಳ್ಳೆ ಹಾಡುಗಳು ಕೇಳಿ
1: ಸಂದೇಶಗಳು
0: ಸಂದೇಶಕ್ಕಾಗಿ ಈ ಒಂದು ಗೀತೆಯ ನಂತರ.
1: ಅಂಜನಪ್ಪ ಅವರು ಮಲಮಾಚನಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿಷಯ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತಂದ್ರೆ ಮತ್ತೊಂದಷ್ಟು ಕರೆಗಳಿದೆ, ಮತ್ತೊಂದಷ್ಟು ಸಂದೇಶಗಳಿದೆ. ಖಂಡಿತ ಓದ್ತೀನಿ ಈ ಒಂದು ಗೀತೆಯ ನಂತರ.

0: ಪ್ರೀತಿ ಅನ್ನುವಂಥದ್ದು ಮನುಷ್ಯನಿಗೆ ಸಹಜವಾಗಿ ಸ್ವಾಭಾವಿಕವಾಗಿ ಬರುವಂತಹ ಒಂದು ವಿಷಯ. ಪ್ರೀತಿ ಅನ್ನೋದು ಯಾರಿಗೆ ಬೇಕಾದರೂ ಯಾವ ಸಂದರ್ಭದಲ್ಲಿ ಮೂಡಿ ಬರಬಹುದು, ಅದು ತಾಯಿ ಮಗನ ಪ್ರೀತಿ ಇರಬಹುದು, ಒಬ್ಬ ಹುಡುಗ ಹುಡುಗಿ ಪ್ರೀತಿ ಇರಬಹುದು, ಅಥವಾ ತಂದೆ ತಾಯಿ
1: ಪ್ರೀತಿ ಅನ್ನುವಂಥದ್ದು ಮನುಷ್ಯನಿಗೆ
0: ಸಹೋದರ ಸಹೋದರಿಯರ ಪ್ರೀತಿ ಬರುವಂತಹ ಒಳ್ಳೆ ವಿಷಯ. ಅಥವಾ
1: ಪರಸ್ಪರ ಅನ್ನೋದು ಪ್ರೀತಿ ವಿಶ್ವಾಸ
0: ಯಾವ ಸಂದರ್ಭದಲ್ಲಿ ಮೂಡಿ ಬರಬಹುದು, ತಾಯಿ ಮಗನ ಪ್ರೀತಿ ಇರಬಹುದು, ಒಬ್ಬ ಹುಡುಗ ಹುಡುಗಿ ಪ್ರೀತಿ ಇರಬಹುದು, ಅಥವಾ ತಂದೆ ತಾಯಿ ಮಕ್ಕಳ ಪ್ರೀತಿ ಇರಬಹುದು, ಸಹೋದರ ಸಹೋದರಿಯ ಶಿವಮೊಗ್ಗದಿಂದ ಅಥವಾ ಬ್ರಹ್ಮಸ್ತ್ರ ಪರಸ್ಪರ
1: ಪ್ರೀತಿ ವಿಶ್ವಾಸ ಇರಬಹುದು. ಒಂದ್ ಹೇಳ್ಬೇಕು ಅಂದ್ರೆ ಕಲ್ಮಶವಿಲ್ಲದಂತಹ ಸ್ವಚ್ಛ ಪ್ರೀತಿಯನ್ನ
0: ನನ್ನ ಪ್ರಕಾರ ಪ್ರೀತಿ ಮಾಡಕ್ಕೆ ವಯಸ್ಸು ಅನ್ನೋದು ಅಡ್ಡ
1: ಬರುತ್ತೆ.
0: ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸರ್, ನನ್ನ ಪ್ರಕಾರ ಪ್ರೀತಿ ಮಾಡಕ್ಕೆ ವಯಸ್ಸು ಅನ್ನೋದು ಅಡ್ಡ
1: ಬರುತ್ತೆ,
0: ಆದರೆ ಇಬ್ಬರ ಮನಸ್ಸುಗಳು ಅರ್ಥ ಮಾಡಿಕೊಂಡು
1: ಲಕ್ಷ್ಮೀ ಚಂದ್ರಶೇಖರ್
0: ಅದೇ ನಿಜವಾದ ಸಂದೇಶವನ್ನ ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ.
1: ಅಲ್ಲಿ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿರ್ತೀರ, ಅಂಶಗಳನ್ನ ನೋಡಿದ್ರೆ ಶ್ರೀಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು
0: ಸಂದೇಶವನ್ನ
1: ಕಳ್ಸಿಕೊಟ್ಟಿದ್ದಾರೆ. ನೋಡಿ, ನೀವು ಕೂಡ ಅಂಶಗಳನ್ನ ಮೆನ್ಷನ್ ಮಾಡಿರ್ತೀರ, ಅಷ್ಟು ಪ್ರೀತಿಯಿಂದ ಆ ಒಂದು
0: ಪ್ರೀತಿಗಳ
1: ಅಂತರ ಇಲ್ಲ, ಅದನ್ನು ಪರಿಚಯ ಆಗೋದಿಲ್ಲ ಇಬ್ಬರಲ್ಲಿ.
0: ಪ್ರೀತಿ ಅನ್ನೋ ಪ್ರೇಮ ಸುಮಾರು ಸುಂಕದ ಕಟ್ಟೆ.
1: ನೀವು ಕೂಡ ನಗ್ನಕ್ಕೆ ಸಂದೇಶ ಕಳ್ಸಿದ್ದೀರಾ, ಅದು ಇಮೋಜಿ ಕೂಡ.
0: ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ,
1: ಪ್ರೀತಿಗೆ ಅಂತರ ಇಲ್ಲ ಅದು
0: ಸುಮಾರು
1: ಆಚೆ ವಿಸ್ತರಿಸಿ ನಮ್ಮ ಹೃದಯಕ್ಕೆ ಟಚ್ ಆಗ್ತಾ ಇದೆ.
0: ಕಲಬುರಗಿ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ,
1: ಪ್ರೀತಿಗೆ ವಯಸ್ಸು
0: ಅಂತ ಅದು ಜಗದಗಲ ಮುಗಿಲಾಗಲದಷ್ಟು ವ್ಯಾಪಿಸಿದೆ.

ಇಂದು ಭಾಷೆಯ ಗಡಿಗಳ ಸಂದೇಶಕ್ಕೆ ನಮ್ಮ ಹೃದಯಕ್ಕೆ ಟಚ್ ಆಗ್ತಾ ಇರುವಂತದ್ದು ಪ್ರೀತಿ ಪ್ರೀತಿಯಾಗಿ ಮೌನ ರಾಗದಲ್ಲಿ ಮಿಡಿತಾ ಇರುತ್ತೆ ಅಂತ ಸಂದೇಶ ಕಳ್ಸಿಕೊಂಡಿದ್ದಾರೆ. ಬಹಳ ಚಂದದ ಪದಗಳನ್ನ ಪೋಣಿಸಿ ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕೆ.